ತಾಯಿ ನಿಮಗಿದೋ ವಂದನೆ. ರೂಪಕ ಕೇಳಿದಿರಿ. ನಿರೂಪಣೆ ಡಾಕ್ಟರ್ ಉಷಾ ಪಾಠಕ್ ಹಾಗೂ ಎಂ ಶಂಕರಪ್ಪ. ಮೂಡಿಬಂದ ಧ್ವನಿಗಳು ಜಿ ಪುಷ್ಪಲತಾ ಹಾಗೂ ಶಿವಮೊಗ್ಗ ಎಲ್ ವೇಣುಗೋಪಾಲ್. ರಚನೆ ಹಾಗೂ ಪ್ರಸ್ತಿ ಚೇತನ್ ಕುಮಾರ್ ನಾಯಕ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 10ನೇ ದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಖು ಮಂಗಳವಾರ. ಈಗ ಸಮಯ 5:58:50 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 11:30 ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರು ಭಾಗವಹಿಸಲಿರುವ ಇನ್ವೆಸ್ಟೀಚರ್ ಸೆರೆಮನಿಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಉಳಿದಂತೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಬಿಎಸ್ ಭಗವಾನ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನ ಕೇಳುವಿರಿ. 6:50 ರೈತರಿಗೆ ಸಲಹೆ. 7:15 ಶಶಿಧರ್ ಕೋಟೆ ಅವರಿಂದ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಮತ್ತು 8:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನವನ್ನ ಕೇಳುವಿರಿ. ಇದು ದೆಹಲಿ ಕೇಂದ್ರದ ಕೊಡುಗೆ. 10:05 ಗಾನಗಂಗೆ, 10:30 ಸುನ್ಹೇರೇ ಪಲ್, 11:00 ಸವಿನೆನಪು, 11:30 ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರು ಭಾಗವಹಿಸಲಿರುವ ಇನ್ವೆಸ್ಟೀಚರ್ ಸೆರೆಮನಿಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ, ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ, ಈ ಕುರಿತು ರಿಜಿಸ್ಟರ್ಡ್ ಡಯಟಿಷಿಯನ್ ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್, ಈ ಕುರಿತು ಮಾಹಿತಿಯನ್ನು ಕೇಳುವಿರಿ. ಇದು ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ ಶ್ರೀನಿವಾಸ್ ಮೂರ್ತಿ ಅವರಿಂದ. ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ, ಈ ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ, ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದಗಳನ್ನು ಆಲಿಸುವಿರಿ. 7:45 ಸಿರಿಗಂಧ, 9:15 ಭಾವಗೀತೆಗಳು ಭವಾನಿ ಹೆಗಡೆ ಅವರಿಂದ, 9:30 ಮನಿ ಟಾಕ್ ಮತ್ತು ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಚಂದ್ರಶೇಖರ ಕಲ್ಯಾಣ್ ರಾಮನ್ ಅವರ ಹಾಡುಗಾರಿಕೆಯನ್ನ ಆಲಿಸುವಿರಿ. ಪಕ್ಕವಾದ್ಯದಲ್ಲಿ ಸಾಥ್ ನೀಡುತ್ತಿರುವವರು ವಯೋಲಿನ್ ಸಿಎನ್ ತ್ಯಾಗರಾಜು, ಮೃದಂಗ ಅನಿರುದ್ಧ ಎಸ್ ಭಟ್ ಅವರಿಂದ. 10:30 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇದುವರೆಗೂ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಇದೀಗ ಕೇಳಿ ರಂಗೇಶ ವಿಠಲ ಅವರು ರಚಿಸಿರುವ ಉಮಾ ಹಿಮಗಿರಿ ಕುಮಾರಿ ಸಮಸ್ತ ಸುಮರಸ ಭಂಗೆ. ಹಾಡಿದ್ದಾರೆ ನಾಗಮಣಿ ಶ್ರೀನಾಥ್.

ಇದೀಗ ಬಸವಣ್ಣನವರ ವಚನ. ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರಯ್ಯ. ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಚಿಂತನ ಬಿಎಸ್ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಡು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
0: ಇದುವರೆಗೂ ಬಿಎಸ್ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
4: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
3: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
4: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
5: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತಾಯ್ತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಹುಡುಗ ಚೆನ್ನಾಗಿ ಹಾಡ್ತಾನಂತ ನಮ್ಮ ಗುರು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆಗೆ ಕೂತ್ಕೊಂಡು 15-20

0: ಸಾವಿರ ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮ್ಮದು. ನನಗಿನ ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ಒಂದು ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ ತಾಸು, ಎರಡು ತಾಸು, ಮೂರು ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಬರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಬರು ಅಂತಿದ್ದರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು ಅವ್ರದ್ದು. ಆನಂತರ ಕುಂದಗೋಳದ ನಮ್ಮ ಊರ ಹತ್ತಿರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್, ಸವಾಯ್ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

ಆಕಾಶವಾಣಿ ಬೆಂಗಳೂರು. ಇದೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ ಜಯ ಜಯ ಜಯ ಭಾರತ ಮಾತಾ ವೃಂದಗಾನದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50. ಇದೀಗ ರೈತರಿಗೆ ಸಲಹೆ.
1: ಭಾರತದಲ್ಲಿ ಕಾಫಿಯನ್ನ ಮುಖ್ಯವಾಗಿ ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಮಣ್ಣಿನ ಕೊರತೆ ತಡೆ ಮತ್ತು ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಇದಕ್ಕಾಗಿ ಇಳಿಜಾರಿನ ಸಮತಟ್ಟಾದ ರೇಖೆಗಳ ಅನುಸಾರ ನಾಟಿ ಮಾಡಲಾಗುತ್ತೆ. ತೊಟ್ಟಿಲು ಗುಂಡಿಗಳ ನಿರ್ಮಾಣ ಮಾಡ್ತೇವೆ, ಮುಚ್ಚುಗತೆ ಮಾಡ್ತೇವೆ, ನೀರು ಹರಿಸುವ ಕಾಲುವೆಗಳನ್ನು ಮಾಡಲಾಗುತ್ತೆ, ಕೃಷಿ ಹೊಂಡಗಳು, ಹಸಿರೆಲೆ ಗೊಬ್ಬರ ಮತ್ತು ನೆಲ ಮುಚ್ಚುವ ಬೆಳೆಗಳನ್ನು ಉಪಯೋಗಿಸಲಾಗುತ್ತೆ. ಇದರಿಂದ ಮಳೆ ನೀರು ಹರಿವನ್ನು ಕಡಿಮೆ ಮಾಡಬಹುದು, ನೀರು ಮಣ್ಣಿನೊಳಗೆ ಹೆಚ್ಚು ಇಂಗುವಂತಾಗುತ್ತೆ, ಮೇಲ್ಮಣ್ಣಿನ ಸಂರಕ್ಷಣೆ ಸಾಧ್ಯವಾಗುತ್ತೆ. ಇನ್ನೊಂದು, ಹವಾಮಾನ ವೈಪರೀತ್ಯವನ್ನು ಎದುರಿಸಲು ಸಮರ್ಪಕ ನೀರಿನ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ. ಇದಕ್ಕಾಗಿ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಉತ್ತೇಜಕವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಅವ್ಯಾವಂದರೆ ಮಳೆ ನೀರು ಸಂಗ್ರಹಣೆ, ತುಂತುರು ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ನೀರಾವರಿ, ಸಣ್ಣ ತುಂತುರು ನೀರಾವರಿ ಮತ್ತು ಮೈಕ್ರೋ ಸ್ಪ್ರಿಂಕ್ಲರ್ ನೀರಾವರಿ, ಡ್ರಿಪ್ ಇರಿಗೇಷನ್. ವಿಶೇಷವಾಗಿ ಹೂ ಮಳೆ ಅಥವಾ ಹೂ ಬಿಡುವ ಅಥವಾ ಹಿಮ್ಮೆಳೆ ಅಥವಾ ಬ್ಯಾಂಕಿಂಗ್ ಅಥವಾ ಕಾಯಿ ಬೆಳೆಯ ಹಂತದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಪೂರಕ ನೀರಾವರಿ ವಹಿಸೋದ್ರಿಂದ ವಿಶೇಷವಾಗಿ ರೋಬಸ್ಟ ಕಾಫಿಯಲ್ಲಿ 50-95% ಹೆಚ್ಚಿನ ಇಳುವರಿ ಕಾಣ್ಕೊಳ್ಬೋದು. ಇದರಿಂದ ಬರದ ಪರಿಣಾಮ ಕಡಿಮೆಯಾಗಿ ಉತ್ಪಾದಕತೆ ಸ್ಥಿರವಾಗುತ್ತೆ. ಬೆಳೆ ವೈವಿಧ್ಯೀಕರಣ ಮತ್ತು ಸಮಗ್ರ ಕೃಷಿ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಕಾಫಿಯ ಜೊತೆಗೆ ವಿವಿಧ ಬೆಳೆಗಳು ಮತ್ತು ಕೃಷಿಯ ಆಧಾರಿತ ಚಟುವಟಿಕೆಗಳನ್ನು ಸಂಯೋಗಿಸಲಾಗುತ್ತೆ. ಅವ್ಯಾವೆಂದರೆ ಕಾಳು ಮೆಣಸು, ಕಿತ್ತಳೆ, ಅವಕಾಡೋ, ಬಾಳೆ, ಏಲಕ್ಕಿ, ಇತರೆ ಮರ ಸಾಂಬಾರು ಬೆಳೆಗಳನ್ನು ಕೂಡ ಜೊತೆಯಾಗಿ ಬೆಳೆಯಬಹುದಾಗಿದೆ. ಪೂರಕ ಕೃಷಿ ಚಟುವಟಿಕೆ ಏನಂದರೆ ಜೇನು ಸಾಕಾಣಿಕೆ ಮಾಡಬಹುದು, ಸಾವಯವ ಗೊಬ್ಬರ ತಯಾರಿಸಬಹುದು, ಎರೆಹುಳು ಗೊಬ್ಬರ ತಯಾರಿಕೆಗೆ ಒಲವು ಮಾಡಬಹುದು, ಜೊತೆಗೆ ಪಶುಸಂಗೋಪನೆ ಕೂಡ ಕೈಗೊಳ್ಳಬಹುದಾಗಿದೆ. ಹೀಗೆ ಮಾಡೋದ್ರಿಂದ ಜೀವ ವೈವಿಧ್ಯ ಹೆಚ್ಚಾಗುತ್ತೆ, ರೈತರ ಆದಾಯ ಸ್ಥಿರವಾಗುತ್ತೆ, ಪೋಷಕಾಂಶಗಳ ನೈಸರ್ಗಿಕ ಚಕ್ರ ಸುಧಾರಿಸ್ತದೆ, ವರ್ಷಪೂರ್ತಿ ವಿವಿಧ ಮೂಲಗಳಿಂದ ಆದಾಯ ದೊರೆಯುತ್ತಾ ಇರುತ್ತೆ. ಸಮಗ್ರ ಪೋಷಕಾಂಶ ಮತ್ತು ಸಸ್ಯ ಆರೋಗ್ಯ ನಿರ್ವಹಣೆ ಕೂಡ ಇದರಲ್ಲಿ ಸೇರಿರುತ್ತೆ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಇವನ್ನು ಮಾಡಬೇಕಂದ್ರೆ ನಮಗೆ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಜೈವಿಕ ಗೊಬ್ಬರ, ನೆಲ ಮುಚ್ಚುವ ಬೆಳೆಗಳು,

0: ಸ್ಥಳದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಗೊಬ್ಬರವನ್ನು ಬಳಸಬೇಕಾಗತ್ತೆ. ಜೊತೆಗೆ ರೋಗ ಮತ್ತು ಕೀಟ ನಿರೋಧಕ ತಳಿಗಳನ್ನು ಬಳಸಬೇಕು. ಜೈವಿಕ ನಿಯಂತ್ರಣ, ಪರಿಸರ ಸ್ನೇಹಿ ಕೀಟ ನಿಯಂತ್ರಣ, ಅಗತ್ಯವಿದ್ದಾಗ ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾಗತ್ತೆ. ಬಿಳಿ ಕಾಂಡ ಕೊರಕ ಕೀಟವನ್ನು ತಡೆದುಕೊಳ್ಳಬಲ್ಲ ಅರೇಬಿಕಾ ಕಾಫಿಯ ಸುರಕ್ಷಾ ತಳಿಯ ಅಭಿವೃದ್ಧಿಯು ಹವಾಮಾನ ಸಹಿಷ್ಣು ಪುನಶ್ಚೇತನ ಕೃಷಿ ತಂತ್ರಜ್ಞಾನದ ಅತ್ಯುತ್ತಮ ಉದಾಹರಣೆಯಾಗಿದೆ. ಸ್ಥಳೀಯ ಮತ್ತು ಮಿಶ್ರ ನೆರಳು ಮರಗಳು ಉತ್ತಮವೆಂದು ತೋರಿಸುವ ಯಾವುದೇ ಸಾಕ್ಷ್ಯವಿದೆ ಎಂದು ನಾವು ತಿಳಿದುಕೊಳ್ಳೋದಾದರೆ, ಹೌದು, ಸಂಶೋಧನೆಯ ಪ್ರಕಾರ ಸ್ಥಳೀಯ ಮತ್ತು ಮಿಶ್ರ ಜಾತಿಯ ನೆರಳು ವ್ಯವಸ್ಥೆಗಳು ಸಿಲ್ವರ್ ಓಕ್ನಂತಹ ವಿದೇಶಿ ನೆರಳು ಮರಗಳ ಪ್ರಾಬಲ್ಯವಿರುವ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ಜೈವಿಕ ದ್ರವ್ಯರಾಶಿ ಮತ್ತು ಇಂಗಾಲ ಸಂಗ್ರಹಣೆಯನ್ನು ಹೊಂದಬಹುದಾಗಿದೆ. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿ ಕೃಷಿಯ ಮೂಲ ಆಧಾರವಾಗಿದೆ. ಇದು ಎಲ್ಲ ಕೃಷಿಯಲ್ಲೂ ಕೂಡ ಮೂಲವಾಗಿದೆ. ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಹೆಚ್ಚಿಸಲು ಮಲ್ಚಿಂಗ್ ಮಾಡೋದು, ಕೃಷಿ ಅವಶೇಷಗಳನ್ನು ಮರುಬಳಕೆ ಮಾಡೋದು, ಕಾಂಪೋಸ್ಟ್ ತಯಾರಿಸಿ ಬಳಸೋದು, ಎರೆಹುಳು ಗೊಬ್ಬರ ಬಳಸೋದು, ಬಿದ್ದ ಎಲೆಗಳನ್ನು ಮಣ್ಣಿಗೆ ಮರಳಿ ಸೇರಿಸುವುದು, ಕಾಫಿ ಪಲ್ಟನ್ನು ಮರುಬಳಕೆ ಮಾಡೋದು, ಕತ್ತರಿಸಿದ ರೆಂಬೆ ಮತ್ತು ಇತರ ಅವಶೇಷಗಳನ್ನು ಸಮರ್ಪಕವಾಗಿ ಬಳಕೆ ಮಾಡೋದಾಗಿದೆ. ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಮಣ್ಣಿನ ತೇವಾಂಶ ಹಿಡಿದಿಟ್ಕೊಳ್ಬೋದು, ಉಪಯುಕ್ತ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸಿಕೊಳ್ಬೋದು, ಪೋಷಕಾಂಶಗಳ ಮರುಚಕ್ರಣಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡಿಕೊಳ್ಬೋದು. ಸರಳವಾಗಿ ಹೇಳೋದಾದರೆ, ಕೃಷಿ ಅವಶೇಷಗಳನ್ನು ತ್ಯಾಜ್ಯವೆಂದು ನೋಡದೆ ಸಂಪನ್ಮೂಲವೆಂದು ಪರಿಗಣಿಸಬೇಕು. ಕಾಫಿಯನ್ನು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ಆದ್ದರಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಮತ್ತು ನೀರನ್ನು ಸಂರಕ್ಷಿಸುವುದು ಬಹಳ ಮುಖ್ಯವಾಗಿದೆ.
1: ಇದುವರೆಗೂ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ಯೈಃ ಶಂಘಾಯ್ ಸಹಯೋಗ ಸಂಘಟನಸ್ಯ ನೇತೃಭಿಃ ಸಹ ಹ್ಯಃ ಸಾಯಂ ಕಿರ್ಗಿಸ್ತಾನಸ್ಯ ರಾಜಧಾನ್ಯಾಂ ಬಿಷ್ಕೇಕ್ ಇತ್ಯತ್ರ ಆಯೋಜಿತೆ ಷಷ್ಠೆ ವರ್ಲ್ಡ್ ನಾಮೇಡ್ ಗೇಮ್ಸ್ ಇತ್ಯಸ್ಯ ಆಧಿಕಾರಿಕೋದ್ಘಾಟನೆ ಭಾಗಂ ಗೃಹೀತವಾನ್. ಅಯಂ ಕಾರ್ಯಕ್ರಮಃ ಯಾಯಾವ ರಸಭ್ಯತಾನಾಂ ಸಮೃದ್ಧ ಕ್ರೀಡಾ ಪರಂಪರಾಣಾಂ ಸಂಸ್ಕೃತೇಃ ಸಾಂಸ್ಕೃತಿಕ ವೈಭವಸ್ಯ ಚ ಉತ್ಸವರೂಪೇಣ ಆಯೋಜ್ಯತೆ. ಇತಃ ಪ್ರಾಗ್ ಪ್ರಧಾನಮಂತ್ರಿ ಮೋದಿ ಶಂಘಾಯ್ ಸಹಯೋಗ ಸಂಘಟನ ಶಿಖರ ಸಮ್ಮೇಳನಸ್ಯಾವಧೌ ರೂಸ್, ಇರಾನ್, ಕಿರ್ಗಿಸ್ ಗಣರಾಜ್ಯ, ಅರ್ಮೇನಿಯಾನ್ ದೇಶಾನಾಂ ನೇತೃಭಿಃ ಸಹ ದ್ವೈಪಾಕ್ಷಿಕೋಪವೇಶನಂ ಕೃತವಾನ್. ಪ್ರಧಾನಮಂತ್ರಿ ಅದ್ಯ ಶಂಘಾಯ್ ಸಹಯೋಗ ಸಂಘಟನಸ್ಯ ಷಡ್ವಿಂಶತಿತಮಂ ಶಿಖರ ಸಮ್ಮೇಳನಂ ಚ ಸಂಬೋಧಯಿಷ್ಯತಿ. ನವೀಕರಣೀಯ ಊರ್ಜಾ ಮಂತ್ರಿ ಪ್ರಹ್ಲಾದ್ ಜೋಶಿ ಮಂತ್ರಾಲಯಸ್ಯ ಉಚ್ಚ ಅಧಿಕಾರಿಭಿಃ ಸಹ ಸಮೀಕ್ಷೋಪವೇಶನಂ ಕೃತವಾನ್. ಗೋಷ್ಠ್ಯಾಮಸ್ಯಾಂ ಹರಿತ ಊರ್ಜಾ ಕ್ಷೇತ್ರೆ ಭಾರತಸ್ಯ ಪ್ರಗತಿಂ ಅಗ್ರೆ ನೇತುಂ ತಥಾ ಪೂರ್ವೋತ್ತರ ರಾಜ್ಯೇಷು ನವೀಕರಣೀಯ ಊರ್ಜಾ ಪರಿಯೋಜನಾನಾಂ ವಿಸ್ತಾರಂ ಕರ್ತುಂ ಗಭೀರಾ ಚರ್ಚಾ ಸಮಜಾಯತ. ಮಂತ್ರಿಣಾ ಸಂಸೂಚಿತಂ ಯತ್ ಪ್ರಶಾಸನಂ ಸ್ವಚ್ಛ ಊರ್ಜಾ ಲಕ್ಷ್ಯಾನಿ ಪ್ರಾಪ್ತುಂ ಪೂರ್ಣ ಪ್ರತಿಬದ್ಧತಯಾ ಕಾರ್ಯಂ ವಿದಧಾತಿ. ಕೇಂದ್ರ ರಾಜ್ಯಯೋಃ ಪರಸ್ಪರ ಸಹಯೋಗೇನ ಜಲ ಪ್ರಬಂಧನಸ್ಯ ಲಕ್ಷ್ಯಾನಿ ಪ್ರಾಪ್ತುಮದ್ಯ ಜಲಶಕ್ತಿ ಮಂತ್ರಾಲಯೇನ ವಿಭಾಗೀಯ ಶಿಖರ ಸಮ್ಮೇಳನಂ ಆಹೂತಂ. ದಿನದ್ವಯಂ ಯಾವತ್ ಪ್ರಚಲಂತ್ಯಾಂ ಅಸ್ಯಾಂ ಗೋಷ್ಠ್ಯಾಂ ವಿವಿಧ ರಾಜ್ಯಾನಾಂ ಅಧಿಕಾರಿಣಃ ಸಹಭಾಗಿತಾಂ ಕರಿಷ್ಯಂತಿ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸಂಕಲ್ಪಾನುಸಾರಂ ಏಷಃ ಮಂಚಃ ರಾಷ್ಟ್ರೀಯ ಜಲ ನೀತೇಃ ತ್ವರಿತಾನ್ವಯನಾಯ ಮಾರ್ಗಂ ಪ್ರಶಸ್ತಂ ವಿದಧಾತಿ. ಪರ್ಯಾವರಣ ಸಂರಕ್ಷಣಾಯ ಸ್ವಚ್ಛತಾ ಸಂಸ್ಕೃತೇಃ ಪ್ರಸಾರಾಯ ಚ ಅದ್ಯ ಜಗತ್ ಪ್ರಕಾಶ ನಡ್ಡಾ ಮಂತ್ರಿಣಾ ಸ್ವಚ್ಛತಾ ಪಖವಾಡಾ ಇತ್ಯಸ್ಯ ಶುಭಾರಂಭೋ ವಿಧೀಯತೆ. सितंबर मासस्य पञ्चदश दिनाङ्कं यावत् अस्य अभियानस्य

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತು ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
0: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಚುತ್ತ

0: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಕೇಳಿದರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಈ ಕುರಿತು ರಿಜಿಸ್ಟರ್ಡ್ ಡಯಟೀಷಿಯನ್ ಡಾ ಅಕ್ಷತಾ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಶೆ, ವಿನೂತನ ಆಟ ಪಾಠದ ಕೋಣೆ, ನಶೆಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ ಆಟ ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ದಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಶೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ದಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆ ಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
5: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡುಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ

0: ಅರ್ಥ ಮಾಡ್ಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದೊಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
1: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರಷೆ, ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15:40. ಇದೀಗ ಶಶಿಧರ್ ಕೋಟೆ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ, ಪ್ರೀತಿ ಇರದೆ ನೀಡಲು ಅದು ಆದೀತೆ ಕೊಡುಗೆ. ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚನೆ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
2: ಆಕಾಶವಾಣಿ ಸಮಯ ಸರಿಯಾಗಿ 7:30. ಇದೀಗ ಕೆಲವು ಪ್ರಕಟಣೆಗಳು.
3: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
4: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
3: ನಿನಗೆ ಬೇರೆ ಹೆಸರು ಬೇಕೆ.
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
3: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
4: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
3: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
7: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
6: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
7: ಸಿರಿಗನ್ನಡಂ ಗೆಲುಗೆ,
6: ಸಿರಿಗನ್ನಡಂ ಬಾಳ್ಗೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ, ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಗೆ ಸದಸ್ಯ ರಾಷ್ಟಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ, ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ ಎರಡು ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು ಆರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ಧ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ G20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರ

0: ಪರಿಹಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ ಡಿಸೆಂಬರ್ 14-15 ಮಿಯಾಮಿಯಲ್ಲಿ ಪ್ರಮುಖ G20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು, ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೇ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಭಾರತದ ಹಸಿರು ಅಭಿವೃದ್ದಿಯನ್ನು ತ್ವರಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ 2 ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟೀಯ ತಂಡದ ಜೆರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ದ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. 2 ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45:35. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಚಪ್ಪಾಳೆ ಚಿತ್ರದ ಗೀತೆ ಸೋನು ನಿಗಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಕವಿರಾಜ್ ಅವರ ಗೀತ ರಚನೆಗೆ ಆರ್ ಪಿ ಪಟ್ನಾಯಕ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯವರ ಕಂಠದಲ್ಲಿ ಕೇಳಿ ಅತಿ ಮಧುರ ಅನುರಾಗ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ.

ನಾನು ಲವರ್ ಆಫ್ ಜಾನು ಚಿತ್ರದ ಗೀತೆ ಹರಿಚರಣ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಶ್ರೀನಾಥ್ ವಿಜಯ್ ಅವರು ಸಂಗೀತವನ್ನು ನೀಡಿದರು.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಮತ್ತಷ್ಟು ಚಿತ್ರಗೀತೆಗಳನ್ನು 8:30 ಪುನಃ ಕೇಳಬಹುದು. ಸಮಯ 8 ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30:10. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅರಮನೆ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಗೀತರಚನೆಗೆ ಗುರುಕಿರಣ್ ಅವರ ಸಂಗೀತ.

ರಾಜೇಶ್ ಕೃಷ್ಣನ್ ಹಾಗೂ ಉಷಾ ಪ್ರಕಾಶ್ ಅವರ ಕಂಠದಲ್ಲಿ ಕೇಳಿ ಮೈಸೂರು ಚಿತ್ರದ ಗೀತೆ. ರವಿಶಂಕರ್ ನಾಗ್ ಅವರ ಗೀತ ರಚನೆ, ವಾಸುದೇವ್ ರೆಡ್ಡಿ ಅವರ ಸಂಗೀತ ನಿರ್ದೇಶನ.

ಕವಿರಾಜ್ ಅವರು ಗೀತೆಯನ್ನು ಬರೆದು ವಿ ಹರಿಕೃಷ್ಣ ಅವರು ಸಂಗೀತ ನಿರ್ದೇಶನ ಮಾಡಿರುವ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ನಂದಿತಾ.

ಹೊಂಗನಸು ಚಿತ್ರಕ್ಕಾಗಿ ಚಿತ್ರ ಹಾಗೂ ವಿಜಯ್ ಜೇಸುದಾಸ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಹೀನ ಮಾವುದುಮಿಲ್ಲ ಜಗದ ಗುಡಿಯೂಳಿಗದೆ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಹೀನ ಮಾವುದುಮಿಲ್ಲ ಜಗದ ಗುಡಿಯೂಳಿಗದೆ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ.

ಕೆಲಸದ ಮಹತ್ವದ ಬಗ್ಗೆ, ಕಾರ್ಯ ತೃಪ್ತಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಡಿವಿಜಿ ಅವರಿಗೆ. ನಮ್ಮನ್ನ ಈ ಜೀವನಕ್ಕೆ ಕಟ್ಟಿಹಾಕೋದೇ ಕೆಲಸ ಅಂತ ಅವರ ಅಭಿಪ್ರಾಯ. ಇದನ್ನೇ ಕಾಯಕವೇ ಕೈಲಾಸ ಅಂದ್ರು ಬಸವಣ್ಣ. ತುಕ್ಕು ಹಿಡಿದು ಹೋಗ್ಬೇಡ, ತೇದು ಹೋಗು ಅಂದ್ರು ವಿಶ್ವೇಶ್ವರಯ್ಯನವರು. ಈ ಮಾತುಗಳು ಎಷ್ಟೇ ಚರ್ವಿತ ಚರ್ವಣ ಆದರೂ ಹೊಳಪನ್ನೇನು ಕಳಕೊಳ್ಳುವಂಥವಲ್ಲವೇ ಅಲ್ಲ. ಬಳಸಿದಷ್ಟು ನಿತ್ಯ ನೂತನ ಹೊಸ ಹೊಸ ಅರ್ಥ ದರ್ಶನ. ಏನಾನು ಮಾಡು ಕೈಗೆ ದೊರೆತು ಜುಗವ, ಪಾಲಿಗೆ ಬಂದ ಕೆಲಸವನ್ನ ಪ್ರೀತಿಯಿಂದ ಮಾಡು. ಕಾರ್ಯ ಸಾಫಲ್ಯದ ಜತೆಗೆ ಆತ್ಮತೃಪ್ತಿಯೂ ಸಿದ್ಧಿಸತ್ತೆ. ಇಷ್ಟಕ್ಕೂ ಕೆಲಸದಲ್ಲಿ ಚಿಕ್ಕದು ದೊಡ್ಡದು ಅಂತೇನಾದ್ರೂ ಭೇದ ಭಾವ ಇದೆಯೇ? ಹಾಲಿಗೆ ಹೆಪ್ಪಿಕ್ಕೋದು ಸಣ್ಣ ಕೆಲಸ ಅಂತ ಬಿಟ್ಬಿಟ್ರೆ ಮಾರನೇ ದಿನಕ್ಕೆ ಮೊಸರಿಯಲ್ಲಿ. ಹಾಗೆ ನಾನು ಮಾಡಿದ್ರೆ ಇಂಜಿನಿಯರ್ ಕೆಲಸನೆ, ಇಲ್ದಿದ್ರೆ ಕೆಲಸವೇ ಮಾಡಲ್ಲ ಅಂತ ಪಿ ಯು ಸಿ ಓದ್ದೋನೊಬ್ಬ ಸುಮ್ಮನೆ ಕೂತ್ಬಿಟ್ರೆ ಅವನನ್ನಕ್ಕೆ ಕಲ್ಲು. ಹಾಗಲ್ಲ, ಪ್ರತಿಯೊಂದು ಕೆಲಸ ಪ್ರಮುಖವೇ ಅವನವನ ಪಾಲಿಗೆ. ಅದನ್ನವನು ಶ್ರದ್ಧೆಯಿಂದ ಮಾಡಿ ಮುಗಿಸ್ಲೇಬೇಕು, ಯಾಕಂದ್ರೆ ಅವನ ಜೀವನ ಅವನಿಗೆ ಕೊಟ್ಟ ಗೌರವ ಅದು. ಒಂದು ಅಣೆಕಟ್ಟು ಕಟ್ಟುವಾಗ ತೋರಿಸುವಂತ ಶ್ರದ್ಧೆನೆ ಒಂದು ಸೂಜಿಗೆ ದಾರ ಪೋಣಿಸೋದಕ್ಕೂ ತೋರಿಸಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು. ಒಂದು ನಿರ್ವಂಚನೆಯ ನಿಷ್ಕಾಮ ಕರ್ಮಯೋಗಕ್ಕೆ ಜೀವಂತ ಉದಾಹರಣೆ ನಮ್ಮ ಗಾಂಧೀಜಿ. ತಮ್ಮ ಮನೆ ಕೆಲಸ ಆಗಿರ್ಲಿ, ಸಮಯ ಬಂದ್ರೆ ಬೇರೆಯವ್ರ ಮನೆ ಬಚ್ಚಲನ್ನು ಗುಡಿಸ್ಬಿಡ್ತಿದ್ರು. ಅಲ್ಲಿ ಬಿದ್ದಿದ್ದ ಯಾರದೋ ಕೊಳೆ ಬಟ್ಟೆಗಳನ್ನ ಒಗೆದು ಶುಚಿ ಮಾಡ್ತಾ ಇದ್ರು. ಇಂಥ ಕಾರ್ಯಪ್ರೀತಿಯ ಜತೆಗೆ ಆತ್ಮವಿಶ್ವಾಸನೂ ಬೇಕೇ ಬೇಕು. ನಾನೇನು ಹುಲುಕಡ್ಡಿ ಅನ್ನುವಂತ ಹೀನಾಯ ಖಂಡಿತ ಬೇಡ, ಯಾಕಂದ್ರೆ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ಮುಂದೆ ಡಿವಿಜಿ ಹೃದಯಸ್ಪರ್ಶಿಯಾಗಿ ಹೇಳ್ತಾರೆ, ಇದು ಜಗದ ಗುಡಿಯ ಉಳಿಗ, ಇಲ್ಲಿ ಯಾವುದು ಹೀನವಲ್ಲ, ಯಾವುದು ತ್ಯಾಜ್ಯ ಅಲ್ಲ. ಹಾಗಾಗಿ ಪ್ರತಿಯೊಬ್ಬನಿಗೂ ಇಲ್ಲಿ ಅವನವನದೇ ಆದ ಜಾಗ ಇದೆ, ಕಾರ್ಯ ಕಾರಣ ಇದೆ.

ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ.

ಸೀಮಿತತೆಗಳನ್ನ ಸಂಕುಚಿತತೆಗಳನ್ನ ಮೀರಿ ಬೆಳೆದ ದೊಡ್ಡ ಜೀವ ಗುಂಡಪ್ಪ ಅವರು. ಅವರ ಪ್ರತಿ ಮಾತಲ್ಲೂ ಇದು ತಾತ್ವಿಕವಾಗಿ ವ್ಯಕ್ತವಾಗ್ತಾನೆ ಹೋಗುತ್ತೆ. ಎತ್ತರದೊಂದು ನೆಲೆಯಲ್ಲಿ ಸ್ವಸ್ಥವಾಗಿ ನಿಂತು ಜಗದ್ ವ್ಯಾಪಾರಗಳನ್ನ ಅವರು ಅವಲೋಕಿಸ್ತಾರೆ, ಚಿಂತನೆಗಳನ್ನ ಮಾಡ್ತಾರೆ ಮತ್ತು ತಮ್ಮ ಇಂಥ ಅನುಭವಗಳ ಬುತ್ತಿಯನ್ನ ನಮಗಾಗಿ ಕಟ್ಟಿಕೊಡ್ತಾರೆ. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ನೋಡಿ, ಈ ಜಗತ್ತು ಒಂದು ದೇಗುಲವಾಗಿ ಭಾಸವಾಗುತ್ತೆ ಅವರಿಗೆ. ಎಂಥ ದೈವಿಕ ಉಪಮಾನ! ದೈವ ಭಕ್ತಿಯನ್ನ ಕಾಯ ವಾಚ ಮನಸ ಮೈಗೂಡಿಸಿಕೊಂಡ ವಿಶಾಲ ಹೃದಯಗಳಿಗೆ ಮಾತ್ರ ಇಂಥ ಕಲ್ಪನೆ, ಇಂಥ ಕವಿಭಾವ ಸಾಧ್ಯ. ಪ್ರಪಂಚ ಅನ್ನೋ ಈ ದೇವ ಮಂದಿರ ದಿನ ದಿನವೂ ಕುಸಿಯುತ್ತಂತೆ, ಮತ್ತೆ ಮತ್ತೆ ಕಟ್ಟಿಸಿಕೊಳ್ಳುತ್ತಂತೆ. ಇದು ವಾಸ್ತವ ತಾನೆ. ಭೂಕಂಪ, ಬಿರುಗಾಳಿ, ಪ್ರವಾಹ ಭೂಮಂಡಲವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತವೆ. ಮನುಷ್ಯ ತನ್ನೆಲ್ಲ ಸಾಹಸದಿಂದ ಮತ್ತೆ ಅದನ್ನೆಲ್ಲ ಸರಿಪಡಿಸ್ತಾನೆ. ಹಾಗ ನೋಡಿದ್ರೆ ಈ ಮನುಷ್ಯ ಜೀವ ಕೂಡ ವಿಶ್ವದ ಒಂದು ಬಿಂದು ರೂಪವೇ. ಅವನೂ ಆಗಾಗ ರೋಗಗಳಿಂದ ಕುಸಿತಾನೆ ಇರ್ತಾನೆ, ಮತ್ತೆ ಮತ್ತೆ ಚೈತನ್ಯಶಾಲಿಯಾಗಿ ಎದ್ದು ನಿಲ್ತಾನೆ. ಈ ವಿಶಾಲ ವಿಶ್ವ ಒಂದು ಗುಡಿ ಆದ್ರೆ ಅಲ್ಲಿ ವಾಸಿಸುವ ನಾವೆಲ್ಲ ಈ ಗುಡಿಯ ಕೆಲಸದ

0: ಆಳುಗಳು ಅಂತ ಭಾವಿಸ್ತಾರೆ ಡಿವಿಜಿ. ಊಳಿಗದಾಳುಗಳ ಕೆಲಸ ಏನು, ಕರ್ತವ್ಯ ಏನು, ಎಲ್ಲೇ ಇದ್ರೂ ಹೇಗೇ ಇದ್ರೂ ಕೆಲಸ ಮಾಡ್ತಾ ಹೋಗ್ಬೇಕು, ಅದು ಅವರ ಪಾಲಿನ ಕರ್ಮ. ಕರ್ಮ ಅಂದ್ರೆ ಇಲ್ಲಿ ಕೆಲಸ ಅಷ್ಟೇ ಅಲ್ಲ, ಅದೇ ಅವರ ಧರ್ಮವೂ ಹೌದು, ಶಿವ ಮೆಚ್ಚುವ ಮರ್ಮವೂ ಹೌದು. ದೇವರು ಅಥವಾ ವಿಧಿ ಅಥವಾ ಜಗದೂಳಿಗ ನಮಗೆ ವಿಧಿಸಿರುವ ಜೀವನ ಧರ್ಮ ಇದಾಗಿರುವಾಗ, ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಲ್ಲಿದ್ದರಲ್ಲೇ ಯಾವುದೆಂದರೆ ಅದೇ ಕರ್ತವ್ಯವನ್ನ ಮಾಡಿ ಪೂರೈಸಲೇಬೇಕು. ನಮ್ಮ ನಮ್ಮ ಜೀವನ ಸೌಂದರ್ಯವನ್ನ ನಾವೇ ನಿರ್ಮಿಸಿಕೊಳ್ಬೇಕು. ಜೀವನ ಭವ್ಯತೆ, ಜೀವನ ಗೌರವ, ಜೀವನೋತ್ಸಾಹ, ಜೀವನ ಪ್ರೀತಿ, ಇವೆಲ್ಲ ಈ ರಸ ಋಷಿಯ ಬತ್ತಳಿಕೆಯಲ್ಲಿ ಎಂದೆಂದೂ ಅಳಿಯದ ಸಿರಿ ಸಂಪತ್ತು.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
0: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان این پروگرام تے خبری تے چھ نیوز آن ARF پر دستیا
3: جان ترج تھئی میں ترج اک وٹ بنئے سان ترج
2: اردو زبان کے پروگرام بھی ARF پر ملتے ہیں
4: بدلا دارو پل کے
5: برسن ہالے
6: آکاشوانی انیت تمل نگلچگلوں نیوز آن ARF ایپل کڑیکم

ಎಂಟರ್. ಹರಿವಲ್ಲ ಫೆಸ್ಟಿವಲ್ ಜಲಂಧರ್, ರಾಷ್ಟ್ರಪತಿ ಭವನ್ ದಿಲ್ಲಿ, ತಮಿಳ್ ಸಂಗಮ್, ಲೋಕ್ ಕಲಾ ಮಂಚ್, ಭಾರತೀಯ ವಿದ್ಯಾಭವನ್ ಚೆನ್ನೈ ಅಂಡ್ ಮೆನಿ ಪ್ಲೇಸಸ್ ಇನ್ ಡೆಲ್ಲಿ ಅಂಡ್ ಚೆನ್ನೈ. ಹಿ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಪ್ರೆಸ್ಟಿಜಿಯಸ್ ಫೆಸ್ಟಿವಲ್ ಆಫ್ ಇಂಡಿಯಾ ಇನ್ ರಷ್ಯಾ, ಪರ್ಫಾರ್ಮ್ಡ್ ಇನ್ ರೆಡ್ಬರ್ಗ್ ಮ್ಯೂಸಿಯಂ ಸ್ವಿಟ್ಜರ್ಲೆಂಡ್ ಅಂಡ್ ಹ್ಯಾಸ್ ಪರ್ಫಾರ್ಮ್ಡ್ ಇನ್ ವೇರಿಯಸ್ ಕಂಟ್ರೀಸ್ ಆಲ್ ಓವರ್ ದ ವರ್ಲ್ಡ್. He has also accompanied leading artists like Padma Bhushan and Sangeet Kalanidhi, Shri T.N. Shesh Gopalan, Malladi Brothers, Shri Vishnu Dev, Neveli Shri Santhan Gopalan, Shri O.S. Arun, Mambalam Sisters, Dr. Manda Sundarani, Dr. K. Vagish, Dr. T.V. Manikandan, Dr. Kanna Kumar, and other renowned artists. Accompanied in various places like Sangeet Natak Academy, Sri Sankat Mochan Hanuman Temple in Varanasi, Spik Macke, IGNCA, Andhra Bhavan, India International Center, India Habitat Center, Chinmay Mission, Telugu and Malayali Associations, etc. Today, he is accompanied on Mridangam by Yashwant Hampi Holi and on Ghatam by Varun Raj Shekharan. G. Raghavendra Prasad begins his violin recital with rag Manirangu, composition Jai Jai Padmanabhanu Jesh, composed by Maharaj Swati Tirunal, and is set to Adi Talam.

0: आज के कार्यक्रम में आपके साथ मृदंगम पर यशवंत हम्पी होली और घटम पर वरुण राजशेखरन संगत कर रहे थे। इसी के साथ आज की रविवासरीय अखिल भारतीय संगीत सभा अब यहीं संपन्न होती है। ये कार्यक्रम आकाशवाणी के दिल्ली केंद्र के स्टूडियो में रिकॉर्ड किया गया और आकाशवाणी के दिल्ली केंद्र से ही प्रसारित किया गया।
1: He was accompanied on Mridangam by Yashwant Hampi Holi and on Ghatam by Varun Rajashekharan. With that, we conclude tonight's Ravivasriya Akhil Bharatiya Sangeet Sabha. This program was earlier recorded in the studios of Akashvani Delhi and was broadcast from the Delhi station of Akashvani.
2: ಇದುವರೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣದಲ್ಲಿ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನವನ್ನು ಕೇಳಿದಿರಿ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:05:30. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಮಾತು, ಮಾಹಿತಿ ಹಾಗೂ ಗೀತೆಗಳೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ ಈ ಕಾರ್ಯಕ್ರಮದಲ್ಲಿ. ಅನ್ನಂ ಪರಬ್ರಹ್ಮಸ್ವರೂಪಂ ಅಂತ ಹೇಳಲಾಗುತ್ತೆ. ಅಂದರೆ ಅನ್ನವೇ ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪ ಎಂಬ ಅರ್ಥ ಬರುತ್ತೆ. ನಮ್ಮ ಜೀವನವನ್ನು ಉಳಿಸುವ ಮುಖ್ಯ ಆಧಾರ ಅನ್ನ. ಅನ್ನವಿಲ್ಲದೆ ಜೀವಿಗಳ ಬದುಕು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನವನ್ನು ದೇವರ ಸ್ವರೂಪ ಅಂತ ಗೌರವಿಸಲಾಗುತ್ತೆ. ಇನ್ನು ಅನ್ನ ಕೇವಲ ಹೊಟ್ಟೆ ತುಂಬಿಸುವಂತಹ ವಸ್ತು ಅಲ್ಲ, ಅದು ನಮ್ಮ ಜೀವಕ್ಕೆ ಶಕ್ತಿ ನೀಡುವ ಅಮೂಲ್ಯವಾದ ಸಂಪತ್ತು. ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ, ಬೆಳವಣಿಗೆಗೆ ಸಹಾಯ ಮಾಡುವುದರ ಜೊತೆ ಜೊತೆಗೆ ಉತ್ತಮ ಆರೋಗ್ಯದ ಅಡಿಪಾಯವಾಗಿದೆ. ಇದರ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 1 ರಿಂದ 7 ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸಲಾಗುತ್ತೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಣ, ಮನೆ, ಆಸ್ತಿ ಎಲ್ಲವೂ ಮುಖ್ಯವೇ. ಆದರೆ ಇವೆಲ್ಲಕ್ಕಿಂತ ಅಮೂಲ್ಯವಾದ ಸಂಪತ್ತು ಒಂದಿದೆ, ಅದುವೇ ಉತ್ತಮ ಆರೋಗ್ಯ. ನಾವು ಸೇವಿಸುವಂತಹ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ. ಆಹಾರವೇ ಔಷಧ, ಆರೋಗ್ಯವೇ ಸಂಪತ್ತು. ಆದ್ರಿಂದ ಕೇವಲ ಹೊಟ್ಟೆ ತುಂಬಿದ್ರೆ ಸಾಲದು, ದೇಹಕ್ಕೆ ಬೇಕಾದ ಸರಿಯಾದ ಪೋಷಕಾಂಶಗಳು ಸಿಗಬೇಕು. ಹಾಗಾದ್ರೆ ಪೌಷ್ಟಿಕಾಂಶ ಅಂದ್ರೆ ಏನು? ನಾವು ಪ್ರತಿದಿನ ಸೇವಿಸ್ತಾ ಇರುವಂತಹ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಇರುವಂತಹ ಪೋಷಕಾಂಶಗಳು ಸಿಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಹಿರಿಯರ ಆಹಾರ ಪದ್ಧತಿ ನಿಜಕ್ಕೂ ಸರಿಯಿತ್ತೇನೋ ಅನ್ಸುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಪಾಶ್ಚಿಮಾತ್ಯ ಆಹಾರ ಪದ್ಧತಿಗೆ ಮಾರು ಹೋಗಿ ಎಲ್ಲರೂ ಫಾಸ್ಟ್ ಫುಡ್ ಅಥವಾ ಇನ್ಸ್ಟೆಂಟ್ ಫುಡ್ಗಳತ್ತ ಹೆಚ್ಚು ಒಲವು ತೋರ್ತಿರೋ ಹಾಗಿದೆ. ಇದೀಗ ಕೇಳಿ ಒಗ್ಗರಣೆ ಚಿತ್ರಕ್ಕಾಗಿ ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಗೀತರಚನೆಗೆ ಇಳಯರಾಜ ಅವರು ಸಂಗೀತವನ್ನು ನೀಡಿದ್ದಾರೆ.

ಸ್ನೇಹಿತರೆ, ಪೌಷ್ಟಿಕಾಂಶ ಅಂದರೆ ಏನು ಅಂತ ನೋಡಿದ್ರೆ, ನಮ್ಮ ದೇಹದ ಬೆಳವಣಿಗೆ, ಶಕ್ತಿ, ಆರೋಗ್ಯ ಮತ್ತು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಪೂರಕವಾಗಿರುವಂತಹ ಪೋಷಕ ಪದಾರ್ಥಗಳನ್ನು ಪೌಷ್ಟಿಕಾಂಶ ಅಂತ ಹೇಳಲಾಗುತ್ತೆ. ನಾವು ಸೇವಿಸುವಂತಹ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ದೇಹಕ್ಕೆ ಶಕ್ತಿಯನ್ನು ನೀಡಿದ್ರೆ, ಪ್ರೋಟೀನ್ಗಳು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಕೊಬ್ಬು ಶಕ್ತಿ ಮತ್ತು ದೇಹದ ಕೆಲವು ಕಾರ್ಯಗಳಿಗೆ ಸಹಾಯಕವಾದರೆ, ವಿಟಮಿನ್ಗಳು ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಖನಿಜಾಂಶಗಳು ಮೂಳೆ ಮತ್ತು ದೇಹದ ಇತರ ಕಾರ್ಯಗಳಿಗೆ ಸಹಕಾರಿಯಾದರೆ, ನೀರು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ. ಹೀಗೆ ಕೇವಲ ಹೊಟ್ಟೆ ತುಂಬಿಸುವ ಆಹಾರಕ್ಕಿಂತ ದೇಹವನ್ನು ಆರೋಗ್ಯವಾಗಿಡುವಂತಹ ಪೌಷ್ಟಿಕ ಆಹಾರವೇ ಅತಿ ಮುಖ್ಯ. ಹಾಗಾದರೆ ಯಾವ ಯಾವ ಆಹಾರಗಳಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶಗಳು ಲಭ್ಯವಿರುತ್ತೆ ಅಂತ ನೋಡ್ತಾ ಹೋಗೋಣ. ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ ಮತ್ತು ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೇರಳವಾಗಿರುತ್ತೆ. ಬೇಳೆಕಾಳುಗಳಾದಂತಹ ತೊಗರಿಬೇಳೆ, ಹೆಸರುಬೇಳೆ, ಕಡಲೆಕಾಳು, ಹಾಲು, ಮೊಸರು, ಮೊಟ್ಟೆ, ಮೀನಿನಲ್ಲಿ ದೇಹದ ಬೆಳವಣಿಗೆಗೆ ಸಹಾಯವಾಗುವಂತಹ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಕಡಲೆಕಾಯಿ, ಬಾದಾಮಿ, ಎಳ್ಳು, ತುಪ್ಪ ಮತ್ತು ಎಣ್ಣೆಯಲ್ಲಿ ಕೊಬ್ಬಿನಾಂಶ ಹೆಚ್ಚಿರುತ್ತೆ. ಕ್ಯಾರೆಟ್ ಮತ್ತು ಸೊಪ್ಪುಗಳಲ್ಲಿ ವಿಟಮಿನ್ ಎ, ಧಾನ್ಯಗಳಲ್ಲಿ ವಿಟಮಿನ್ ಬಿ, ನಿಂಬೆಹಣ್ಣು, ಕಿತ್ತಳೆಹಣ್ಣು ಮತ್ತು ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ. ಆದರೆ ನಮಗೆ ವಿಟಮಿನ್ ಡಿ ಬೇಕು ಅಂದರೆ, ನಮ್ಮ ದೇಹವನ್ನು ಸೂರ್ಯನ ಬಿಸಿಲಿಗೆ ಒಡ್ಡಲೇಬೇಕು.

ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲ್ ದೋಸೆ ರವಾ ದೋಸೆ ಕೇಸರಿ ಬಾತ್ ವಾಂಗಿ ಬಾತ್ ಪುರಿ ಸಾಗ್ ಚೌ ಚೌ ಬಾತ್ ಗುಲಾಬ್ ಜಾಮೂನ್ ರಸಗುಲ್ಲ ಕ್ಯಾರೆಟ್ ಹಲ್ವಾ ಬಾಸುಂದಿ ಏನ್ ಬೇಕು ಹೇಳಿ.

ಸರ್ವರ್ ಸೋಮಣ್ಣ ಚಿತ್ರದ ಗೀತೆಯನ್ನ ಆಲಿಸ್ತಾ ಇದ್ದೀರಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ರಾಜ್ ಕೋಟಿ ಅವರ ಸಂಗೀತ ನಿರ್ದೇಶನವಿದೆ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಾಷ್ಟ್ರೀಯ ಪೌಷ್ಟಿಕಾಂಶದ ಸಪ್ತಾಹ ಇಂದಿನಿಂದ ಆರಂಭವಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಮಾತಿನಂತೆ ನಾವು ತಿನ್ನುವ ಆಹಾರವೇ ನಮ್ಮ ಆರೋಗ್ಯದ ಆಧಾರ. ಒಂದು ಕಂಪ್ಲೀಟ್ ಮೀಲ್ ಅಂದರೆ ಅನ್ನ ಅಥವಾ ರೊಟ್ಟಿಯ ಜೊತೆ ಒಂದೆರಡು ಪಲ್ಯ, ಸ್ವಲ್ಪ ಅನ್ನ, ಸಾಂಬಾರು, ಮೊಸರು ಅಥವಾ ಮಜ್ಜಿಗೆ, ಜೊತೆಯಲ್ಲಿ ಒಂದು ಹಣ್ಣು, ಇವೆಲ್ಲವನ್ನು ದಿನನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಬೇಕು. ಸರ್ಕಾರವು ಕೂಡ ಪೌಷ್ಟಿಕಾಂಶ ಸಪ್ತಾಹದ ಬಗ್ಗೆ ಜಾಗೃತಿ ಮೂಡಿಸಲು ಹಲವು ಅಭಿಯಾನಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜಾಗೃತಿಯನ್ನು ನೀಡ್ತಾ ಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಹಿತಭುಕ್ ಮಿತಭುಕ್ ಋತಭುಕ್ ಎಂಬ ಸಂಸ್ಕೃತದ ಶ್ಲೋಕದಂತೆ, ಹಿತವಾದ ಆಹಾರವನ್ನು ಮಿತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸುವವನು ಆರೋಗ್ಯವಾಗಿರ್ತಾನೆ. ಸರಿಯಾದ ಪೋಷಣೆ ಉತ್ತಮ ಆರೋಗ್ಯದ ಅಡಿಪಾಯ. ಆದ್ದರಿಂದ ನಾವೆಲ್ಲರೂ ಆರೋಗ್ಯಕರ ಆಹಾರ ಪದ್ಧತಿಯನ್ನು ನಮ್ಮದಾಗಿಸಿಕೊಳ್ಳೋಣ. ಪೌಷ್ಟಿಕ ಭಾರತದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಏನಂತೀರಾ?
2: ವಿವಾಹ ಭೋಜನವಿದು.

0: ಚೆನ್ನಾಗಿ ಹೇಳಿ ಹೇಳಿ ಹೇಳಿ.
1: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ಮಾಧವ ಪೆದ್ದಿ ಸತ್ಯಂ ಅವರ ಕಂಠದಲ್ಲಿ ಮಾಯಾ ಬಜಾರ್ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಚಿ ಸದಾಶಿವಯ್ಯ ಅವರ ಗೀತ ರಚನೆಗೆ ಘಂಟಸಾಲ ಅವರು ಸಂಗೀತವನ್ನ ನೀಡಿದ್ರು. ಸ್ನೇಹಿತರೆ, ನಾವು ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಿದ್ವಿ. ಮಾತುಗಳು ಗಾಳಿಯಲ್ಲಿ ಕರಗಿ ಹೋಗ್ಬೋದು, ಆದರೆ ಅಕ್ಷರಗಳು ಕಾಲವನ್ನು ದಾಟಿ ಮನಸ್ಸಿನಲ್ಲಿ ಹಾಗೆ ಉಳಿಯುತ್ತೆ. ಮನದಾಳದ ಭಾವನೆಗಳಿಗೆ ಅಕ್ಷರಗಳ ರೂಪ ನೀಡಿ ದೂರದಲ್ಲಿರುವಂತಹ ಹೃದಯಗಳನ್ನು ಹತ್ತಿರ ಮಾಡುವ ಅದ್ಭುತ ಸಾಧನ ಪತ್ರ. ಒಂದು ಕಾಲದಲ್ಲಿ ಪತ್ರ ಅಂದ್ರೆ ಕೇವಲ ಕಾಗದದ ಮೇಲಿನ ಬರಹವಲ್ಲ, ಅದು ಪ್ರೀತಿ, ಸ್ನೇಹ, ನೆನಪು ಮತ್ತು ಭಾವನೆಗಳ ಪ್ರತಿರೂಪವಾಗಿತ್ತು. ಈಗೆಲ್ಲ ಫೋನು, ಮೆಸೇಜು, ಇಮೇಲ್ ಅಂತ ನಾವು ಸುದ್ದಿ ಮಾಧ್ಯಮಗಳನ್ನ ಬಳಸ್ತಿದ್ದೀವಿ. ಆದರೆ ಕೆಲವು ವರ್ಷಗಳ ಹಿಂದೆ ಈ ಸೌಲಭ್ಯಗಳು ಲಭ್ಯವಿರದೇ ಇದ್ದಂತಹ ಕಾಲಮಾನದಲ್ಲಿ ಜನರು ಅವಲಂಬಿತವಾಗಿದ್ದುದು ಪತ್ರಗಳ ಮೇಲೇನೆ. ಏನಪ್ಪ ಇವತ್ತು ಪತ್ರಗಳ ಕುರಿತು ಮಾತಾಡ್ತಿದ್ದಾರೆ ಅಂತ ಯೋಚಿಸ್ತಿದ್ದೀರಾ? ಹೌದು ಸ್ನೇಹಿತರೆ, ಇಂದು ಸೆಪ್ಟೆಂಬರ್ 1 ವಿಶ್ವ ಪತ್ರ ಬರವಣಿಗೆಯ ದಿನ. ಪತ್ರ ಬರೆಯುವ ಕಲೆಯನ್ನ ಉತ್ತೇಜಿಸಲು ಈ ದಿನವನ್ನ ಆಚರಿಸಲಾಗುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲೂ ಕೈಬರಹದ ಪತ್ರಗಳ ಸೇವೆಯ ಮಹತ್ವವನ್ನು ನಾವು ಸ್ಮರಿಸಲೇಬೇಕು.

ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಚಂದ್ರಮುಖಿ ಪ್ರಾಣ ಸಖಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಯನ್ನ ರಚಿಸಿ ಸಂಗೀತ ನೀಡಿರುವವರು ಕೆ ಕಲ್ಯಾಣ್.

ನಮ್ಮ ನನ್ನ ಎದುಸಿರಿದೆ. ಹೌದು ಸ್ನೇಹಿತರೆ, ಮೊದಲೆಲ್ಲ ಪ್ರತಿಯೊಂದಕ್ಕೂ ಪತ್ರಗಳ ಮೇಲೆಯೇ ಅವಲಂಬಿತರಾಗಿದ್ರು. ತಂದೆ ತಾಯಿ ಮಕ್ಕಳಿಗೆ ಅಥವಾ ದೂರದಲ್ಲಿರುವಂತಹ ಮಕ್ಕಳು ತಂದೆ ತಾಯಿಗೆ ತಮ್ಮ ಕ್ಷೇಮ ಸಮಾಚಾರ, ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಲು ಪತ್ರಗಳನ್ನೇ ಬರೀತಿದ್ರು. ಸ್ನೇಹಿತರು ಹಾಗೆ ದುಡಿಮೆಗಾಗಿ ದೂರ ದೂರಿಗೆ ಹೋಗಿರುವಂತಹ ಗಂಡ ಅಥವಾ ಹೆಂಡತಿ ಅಥವಾ ಸೈನಿಕರು ದೇಶದ ಗಡಿಕಾಯಲು ಹೊರ ರಾಜ್ಯಗಳಿಗೆ ಹೋದಾಗ ತಮ್ಮ ಕ್ಷೇಮ ಸಮಾಚಾರ ಅಥವಾ ಪ್ರೀತಿಯ ಸಂದೇಶಗಳನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಪತ್ರಗಳಿಗೆ ಮಾರು ಹೋಗ್ತಿದ್ರು. ಪತ್ರಗಳನ್ನು ಬರೆಯೋದು, ಅದನ್ನು ತೆಗೆದುಕೊಂಡು ಹೋಗಿ ಅಂಚೆ ಪೆಟ್ಟಿಗೆಗಳಲ್ಲಿ ಹಾಕೋದು, ಉತ್ತರಕ್ಕಾಗಿ ಅಂಚೆಕಾರರು ಸೈಕಲ್ನಲ್ಲಿ ಬರುವ ಹಾದಿಯನ್ನೇ ಕಾಯ್ತಾ ಕೂರೋದು, ಅಥವಾ ಅಂಚೆ ಪೆಟ್ಟಿಗೆಯತ್ತ ಕಾವತುರದಿಂದ ನೋಡುತ್ತಿದ್ದಂತಹ ಆ ದಿನಗಳು ನಿಜಕ್ಕೂ ಎಷ್ಟು ಚೆಂದ ಇತ್ತು ಅಲ್ವಾ? ಅಂದರೆ ಅಲ್ಲೊಂದು ನಂಬಿಕೆ ಇತ್ತು, ನಮ್ಮವರು ನಮಗಾಗಿ ಪತ್ರವನ್ನು ಅಥವಾ ಉತ್ತರವನ್ನು ಅಥವಾ ಹಬ್ಬಕ್ಕೆ ಮನೆಗೆ ಬಾ ಎಂಬ ಸಂದೇಶವನ್ನು ಕಳಿಸೇ ಕಳಿಸ್ತಾರೆ ಅಂತ ಕಾಯ್ತಾ ಇದ್ದಂತಹ ದಿನಗಳು ಇತ್ತು. ಹೀಗೆ ಮನಸ್ಸಿನಿಂದ ಹೊರಟ ಭಾವನೆಗಳು ಅಕ್ಷರಗಳಾಗಿ, ಹೃದಯದಿಂದ ಹೃದಯಕ್ಕೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪತ್ರ ಬರವಣಿಗೆಯನ್ನು ಸ್ಮರಿಸುವ ದಿನವೇ ಇಂದು ಸೆಪ್ಟೆಂಬರ್ 1. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನ ಆಲಿಸಿದ್ರಿ.

ಆಕಾಶವಾಣಿ ಬೆಂಗಳೂರು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಆರಾಧನಾ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯವರು ಹಾಡಿರುವಂತಹ ಗೀತೆ. ಆನಂದ್ ಭಕ್ಷಿಯವರ ಗೀತ ರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ.

ಆಶಾ ಭೋಸ್ಲೆ ಅವರ ಕಂಠದಲ್ಲಿ ಸಚ್ಚಾ ಝೂಠ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗುಲ್ಶನ್ ಬಾವ್ರಾ ಅವರ ಗೀತ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.

ಕಿಶೋರ್ ಕುಮಾರ್ ಅವರ ಕಂಠದಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆನಂದ್ ಭಕ್ಷಿ ಅವರ ಗೀತ ರಚನೆಗೆ ಎಸ್ ಡಿ ಬರ್ಮನ್ ಅವರು ಸಂಗೀತವನ್ನ ನೀಡಿದ್ರು.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಆನಂದ್ ಭಕ್ಷಿ ಅವರ ಗೀತ ರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಣೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಮೊದಲಿಗೆ ಕೇಳಿ ಕಟಾರಿ ವೀರ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ. ಸೋರತ್ ಅಶ್ವಥ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ರಾಜ ಝಂಝಣಾ.

ಪಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಜಯ ನಾರಸಿಂಹ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಖಿಲಾಡಿ ರಂಗ ಚಿತ್ರಕ್ಕಾಗಿ ಎಲ್ಆರ್ ಈಶ್ವರಿಯವರು ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಕಂಠದಲ್ಲಿ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ರು.

0: ಆಯ್ತು.
1: ಪಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಸೀತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನ ನೀಡಿದ್ರು.

ಆಕಾಶವಾಣಿ ಸಮಯ 11:30 ಇದೀಗ ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರು ಭಾಗವಹಿಸಲಿರುವ ಇನ್ವೆಸ್ಟೀಚರ್ ಸೆರೆಮನಿಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ

0: ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಆಮೇಲೆ.
3: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡಬೇಕಿತ್ತು.
3: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
0: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
0: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
8: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
0: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
8: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
0: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
8: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
0: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
8: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
0: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
8: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಇವತ್ತಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೇ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ಜನರ ಜೀವನ ಶೈಲಿಗೆ ಒತ್ತಡ ಹೆಚ್ಚಾಗಿದೆ, ಒತ್ತಡದಿಂದ ಖಿನ್ನತೆ, ಖಿನ್ನತೆಯಿಂದ ಆತ್ಮಹತ್ಯೆಯ ಕಡೆಗೆ ಹೆಚ್ಚಿನ ಜನರು, ಅದರಲ್ಲೂ ಹದಿಹರೆಯದವರಲ್ಲಿ ಮತ್ತು ವಯಸ್ಕರಲ್ಲಿ ಸಮಸ್ಯೆ ಕಾಡುತ್ತಾ ಇದೆ. ಹಾಗಾದರೆ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳೇನು, ಸ್ವರೂಪಗಳೇನು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದವರು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
2: ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಗಿರೀಶ್ ಬಾಬು ಅವರು ಇದ್ದಾರೆ. ಇವರು ಮನೋವೈದ್ಯರು, ಹುಬ್ಬಳ್ಳಿ ಧಾರವಾಡದಲ್ಲಿ ಮನೋಶಾಂತಿ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ.
3: ನಮಸ್ಕಾರ.
2: ಸರ್, ಇವತ್ತಿನ ದಿನದೊಳಗ ಈ ಮಾನಸಿಕ ಆತಂಕ ಅಥವಾ ಮಾನಸಿಕ ಒತ್ತಡ ಒಂದು ಜೀವನ ಶೈಲಿಯ ಭಾಗ ಆಗ್ಬಿಟ್ಟದ. ಈಗ ಮಗುವಿಗೆ ಒಂದು LKG ಅಥವಾ ನರ್ಸರಿಗೆ ಹಾಕಿದ್ರ ಆ ಮಗು ಕೂಡ ಒತ್ತಡದೊಳಗದ. ಅದು ಅಲ್ಲಿನೂ ಕೂಡ ಹೋಮ್ವರ್ಕ್ ಕೊಡ್ತಿರ್ತಾರ, ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಇರ್ತದ. ಅದೇ ರೀತಿ ವಯೋವೃದ್ಧರು, ಅವರಿಗೂ ಕೂಡ ಒಂದು ರೀತಿಯ ಒತ್ತಡ ಅದ. ಹದಿಹರೆಯದೊಳಗಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ. ಅವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು, ಓದ್ಬೇಕು, ಜೀವನವನ್ನ ರೂಪಿಸ್ಕೋಬೇಕು, ಅವರಿಗೂ ಒತ್ತಡ ಅದ. ಇನ್ನು ಮಹಿಳೆಯರಾದ್ರ ಅವರಿಗೂ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕು, ಏನೋ ಕೆಲಸ ಮಾಡಬೇಕು, ತಮ್ಮಂತಾವು ನೋಡ್ಕೊಳ್ಬೇಕು, ಕುಟುಂಬನೂ ನೋಡ್ಕೊಳ್ಬೇಕು, ಅವರಿಗೂ ಒತ್ತಡ ಅದ. ಈ ಮಾನಸಿಕ ಒತ್ತಡ ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಈ ಮಾನಸಿಕ ಒತ್ತಡ ನಮಗ ಬೇಕೋ ಬೇಡೋ, ಕೆಲವು ತಜ್ಞರು ಹೇಳ್ತಾರ ಸ್ವಲ್ಪ ಇದ್ರ ಜೀವನ ಸಾಕ್ತದ, ಅದು ಬೇಕೇ ಬೇಕು ಅಂತ ಹೇಳಿ, ನೀವೇನಂತೀರಿ ಮಾನಸಿಕ ಒತ್ತಡದ ಬಗ್ಗೆ, ಏನ್ ಹೇಳ್ತೀರಿ ನೀವು?
3: ಒಳ್ಳೆ ಪ್ರಶ್ನೆ. ಒತ್ತಡ ಒಂದು ಜೀವನದ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತಮ್ಮ ಸಮಯಾವಧಿಯಲ್ಲಿ ಕಳೀತಾರೋ ಅವಾಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಒತ್ತಡದಲ್ಲಿರ್ತಾರೆ, ಅದೇ ಹದಿಹರೆಯದಲ್ಲಿ ಮತ್ತು ವಯಸ್ಕರರು ವಯೋವೃದ್ಧರು. ಹಂತ ಹಂತವಾಗಿ ನಾವು ದೇಹದ ಬದಲಾವಣೆಗಳಾದಂಗೆ ಮನಸ್ಸಿನಲ್ಲೂ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರತಿಯೊಬ್ಬರ ಜೀವನದ ಒಂದು ಉದ್ದೇಶ ಏನು ಅಂದರೆ ಈಗಿರೋ ಪರಿಸ್ಥಿತಿಗೆ ಒಗ್ಗುತ್ತಾ ಹೋಗ್ಬೇಕಂದ್ರೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ಒಪ್ತಾ ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ಬರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಶಾಲೆಗಳಲ್ಲಿ ನೋಡಿದಾಗ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಶಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾರೆ, ಪಾಠ ಕಲಿತಾರೆ. ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ಒಂದು ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒತ್ತಡ ಇರ್ತದೆ. ಈ 10ನೇ ತರಗತಿ ಆಗ್ಲಿ, 12ನೇ ತರಗತಿ ಆಗ್ಲಿ, ಅಥವಾ ನೀಟ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒತ್ತಡಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಅವರಿಗೆ ತುಂಬಾ ಜನ ಇರ್ತಾರೆ, ಸಮಯ ಕಡಿಮೆ ಇರ್ತದೆ, ವಿಷಯಗಳನ್ನ ನೆನ್ಪಿಟ್ಕೋಬೇಕು ಮತ್ತೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಈ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವರಿಗೆ ನನ್ನ ಕೈಲಿ ಆಗ್ತದೋ ಇಲ್ವೋ ಅನ್ನೋದೊಂದಾಗ್ಲಿ, ಅಥವಾ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವು ಪರೀಕ್ಷೆಗಳಲ್ಲಿ ಆಗ್ತಿರೋ ಒಂದು ಅವ್ಯವಹಾರಗಳಿಂದ ಕೆಲವು ಮಕ್ಕಳು ಪ್ರೊಫೆಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿ ಅನ್ಸರ್ಟನಿಟಿ, ಅಂದ್ರೆ ಯಾವುದು ಸೂಕ್ತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಇರುವುದಿಲ್ಲ. ಅವಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಬರ್ತದೋ ಇಲ್ವೋ, ಆಗ್ತದೋ ಇಲ್ವೋ, ಆ ಒಂದು ಪರಿಸ್ಥಿತಿಯಿಂದ ಮನಸ್ಸಿನಲ್ಲಿ ಸಹಜವಾಗಿ ತಳಮಳ ಶುರುವಾಗ್ತದೆ. ಆ ತಳಮಳ ಶುರುವಾಗೋದಕ್ಕೆ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ. ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಏನಾದರೂ ಒಂದು ಕಲಿತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು, ಬದಲಾವಣೆಗಳು ಅವಶ್ಯಕತೆಗಳಿಗಿರ್ತವೆ, ನಾವು ಅದಕ್ಕೆ ಹೊಂದ್ಕೊಂತ ಹೋಗ್ಬೇಕು. ಆ ಹೊಂದ್ಕೊಂತ ಹೋಗೋದೇ ಜೀವನದ ಒಂದು ಗುರಿ. ಸೊ ಒತ್ತಡ ಒಂದು ಹಂತದಲ್ಲಿ ಅವಶ್ಯಕತೆ ಇರ್ತದೆ, ಅದನ್ನ ನಾವು ತೆಗಿಲಿಕ್ಕೆ ಆಗುದಿಲ್ಲ, ಇನೆವಿಟೇಬಲ್ ಅಂತ ಹೇಳ್ತೀವಿ. ಯು ಸ್ಟ್ರೆಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಅದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ? ಡಿಸ್ಟ್ರೆಸ್ ಅಂದ್ರೆ ಒತ್ತಡ ಯಾವಾಗ ಅಪಾಯಕಾರಿ ಆಗ್ತದೆ ಅನ್ನೋದ್ರ ಕಡೆ ಹೋಗ್ಬೇಕಾಗ್ತದೆ. ಆ ಸಮಯಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕಾಗ್ತದೆ.
2: ಸರಿಗ, ಸ್ವಲ್ಪ ಮಟ್ಟದ ಒತ್ತಡ ಇದ್ರ ಮಕ್ಕಳು ಸರಿಯಾಗಿ ಓದ್ತಾರ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗಿತಾರ ಅನ್ನೋದು ನಿಜ. ಆದ್ರೆ ಮಕ್ಕಳಿಗೆ ತಮಗ ಯಾವಾಗ ಸಹಾಯ ಬೇಕು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಯಾವ ಹಂತದಲ್ಲಿ ಈ ಒತ್ತಡ ಮಿತಿ ಮೀರಿ ಬೇರೆ ಮಾನಸಿಕ ತೊಂದರೆಗೆ ಅದು ಈಡಾಗ್ಯದ ಮಗು ಅನ್ನೋದನ್ನ ನಾವು ಹೇಗೆ ಮನೆಯಲ್ಲಿ ಕಂಡುಕೊಳ್ಬೇಕು, ಆ ಮಗುವಿಗೆ ನಿಮ್ಮಂತಹ ತಜ್ಞರ ಸಹಾಯ ದೊರಕಿಸ್ಕೊಡ್ಬೇಕು ಅನ್ನುವ ಹಂತ ಬಂದದ ಅಂತ ಹೆಂಗ್ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
3: ಮಕ್ಕಳಲ್ಲಿ ನೋಡಿದಾಗ ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೋಡ್ಬೇಕು. ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಅವರ ಒಂದು ಮನಸ್ಥಿತಿ ಹೈ ಎನರ್ಜಿ ಲೆವೆಲ್ಸ್, ಅಂದ್ರೆ ಅವರ ಒಂದು ಆಟಗಳಲ್ಲಿ ಆಡ್ತಾ ಇರ್ತಾರೆ, ಪಾಠಗಳಲ್ಲಿ ಅಂದ್ರೆ ಅಂಕಗಳ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಅಪ್ಸೆಟ್ ಆದ್ರೂ ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾರೆ. ಶಾಲೆಗೆ ಹೋಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅವ್ರು ಯಾವಾಗ ಶಾಲೆಗೆ ಹೋಗುದಿಲ್ಲ ಅಂದಾಗ ಅದು ಅವಾಗ ನಾವು ಮನೋವೈದ್ಯರ ಹತ್ರ ಕರ್ಕೊಂಡ್ಬರ್ಬೇಕಾಗ್ತದೆ. ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಈಗ ಪರೀಕ್ಷೆ ಸಮಯದಲ್ಲಿ ವಾರಗಟ್ಟಲೆ ನಿದ್ದೆನೆ ಮಾಡೋದಿಲ್ಲ ಅಥವಾ ಊಟ ಮಾಡೋದಿಲ್ಲ, ಊಟ ಬಿಟ್ಟಿರೋದು, ಆ ಪರೀಕ್ಷೆಯ ಒತ್ತಡದಿಂದ ಈ ಪರಿ ಹೆಚ್ಚಾದಾಗ ಅವಾಗ ಮನೋವೈದ್ಯರ ಹತ್ರ ಕರ್ಕೊಂಡ್ಬರೋದು ಉತ್ತಮ. ಇದಲ್ಲದೇ ಅವರು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾರಾ ಇಲ್ವಾ, ಅಂದ್ರೆ ಪಾಠ ಒಂದು ವಿಷಯ ಬಿಟ್ಟು ಒತ್ತಡ ಇದ್ರೆ ಆಟದಲ್ಲಿ ಹೇಗಿದ್ದಾರೆ, ಆಟದಲ್ಲಿ ಸೂಕ್ತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ, ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂತಿದ್ದಾರೆ ಅಂದ್ರೆ ಅವಾಗ ನಾವು ಅದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದ್ ಬೇಡ. ಯಾವಾಗ ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕು, ಯಾಕೋ ಮಗುಗೆ ಆರೋಗ್ಯ ಸರಿ ಇಲ್ಲ, ಅದೇ ಮನೋವತ್ತಡ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೋದು ಮೊದಲನೇದಾಗಿ. ಆಮೇಲೆ ಅವರು ಮನೋವೈದ್ಯರ ಹತ್ರ ರೆಫರ್ ಮಾಡ್ತಾರೆ, ಅವ್ರು ನೋಡ್ಬಿಟ್ಟು ಅದ್ರ ಬಗ್ಗೆ ಏನ್ ತೊಂದರೆಗಳಿರ್ಬೋದು, ಒತ್ತಡಗಳಿದ್ರೆ ಅದನ್ನ

0: ಮಗುವಿಗೆ ಆ ಕ್ಷಮತೆ ಕೋಪಿಂಗ್ ಮತ್ತೆ ಮೆಕ್ಯಾನಿಸಮ್ಸ್ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ನಾ ಮಕ್ಕಳ ಮಾತಾಯಿತು. ಹದಿಹರೆಯ ಜೀವನದ ಪ್ರಮುಖ ಘಟ್ಟ, ಆವಾಗ ಒಂದು ಕರಿಯರ್ ಮಾಡಿಕೊಳ್ಳುವ ಒತ್ತಡ ಇರ್ತದ, ಓದುವ ಒತ್ತಡ ಇರ್ತದ, ಆಮೇಲೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಏನೋ ಆಗ್ತಾ ಇದೆ, ಹೊರಗೆ ನನಗೆ ನ್ಯಾಯ ಸಿಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇವೆ, ಈ ತರದ ಒಂದು ಸಂದರ್ಭಗಳು ಇದ್ದಾಗ ಬಹಳಷ್ಟು ಮಕ್ಕಳು ಬಹಳ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ, ಜೀವ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಟ್ಟಕ್ಕೆ ಅವ್ರು ಹೋಗ್ಬಿಡ್ತಾರೆ. ಇಂಥದ್ದೆಲ್ಲ ಆಗಬಾರದು ಅಂದಾಗ ಹದಿಹರೆಯದ ಮಕ್ಕಳು ಇದ್ದಂತಹ ಕುಟುಂಬದವರು, ತಂದೆ ತಾಯಿ ಬಂಧುಗಳು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ತೀರಿ?
0: ಹದಿಹರೆಯದ ವಯಸ್ಸು, ಅಡಲಸೆಂಟ್ ಏಜ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ರೀತಿ ಆ ಬೆಳವಣಿಗೆಯ ವಯಸ್ಸು. ಅಂದರೆ ಅವರು ಮಕ್ಕಳಿಂದ ವಯಸ್ಕರಾಗುವ ಒಂದು ಮಧ್ಯಸ್ಥಿತಿ. ಸೊ ಅವರು ಬದಲಾವಣೆಗಳೇನಾಗ್ತವೆ, ಅವ್ರ ಮನಸ್ಸಿನಲ್ಲಿ ಅತಿಯಾದ ಭಾವನೆಗಳು ಉಕ್ತಾ ಇರ್ತವೆ. ಎರಡನೇದಾಗಿ ಎಲ್ಲೋ ಒಂದು ಕಡೆ ಫ್ರೀಡಮ್, ಶಾಲೆಯಿಂದ ಹೊರಗೆ ಬಂದಿರ್ತಾರೆ, ಕಾಲೇಜ್ ಹತ್ತಿರ್ತಾರೆ, ಕಾಲೇಜಲ್ಲಿ ಏನು ಅವರು ಸ್ನೇಹಿತರು ಬಳಗನು ಅದು ಮಾಡಬೇಕು ಇದು ಮಾಡಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚಾಗಿ ಮೂಡ್ತಾ ಇರ್ತದೆ. ಮೂರನೇದಾಗಿ ಈ ವಯಸ್ಸಿನಲ್ಲೇ ಅವರಿಗೆ ತಮ್ಮ ಜೀವನದ ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ಬೇಕು. ಅಂದರೆ ನಾನು ಮುಂದೆ 25-30 ವರ್ಷ ಏನು ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲೇ ಅವರು ಡಿಸಿಷನ್ ನಿರ್ಧಾರ ತಗೋಬೇಕಾಗ್ತದೆ ಅಥವಾ ಸೊ ಅದು ಒಂದು ರೀತಿ. ನಾಲ್ಕನೇದಾಗಿ ಏನಾಗ್ತದೆ, ಈ ಸಮಯದಲ್ಲಿ ಅವರಿಗೆ ಈ ಸಂಬಂಧಗಳ ಬಗ್ಗೆ ಅತಿಯಾದ ಕಾಳಜಿ, ಆಸಕ್ತಿ ಮತ್ತು ಸಂಬಂಧಗಳಲ್ಲಿ ಒಳಗಾಗೋದು, ಇವುಗಳು ಎಲ್ಲವೂ ಆಗ್ತಾ ಇರ್ತವೆ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಮೊದಲನೆಯ ಕಾರಣ. ಎರಡನೇದು ಓದೋದ್ರ ಕಡೆ ವೃತ್ತಿಪರ ಜೀವನದ ಒಂದು ಕಡೆ ಗಮನ ಹೆಚ್ಚು. ಇನ್ನೊಂದು ಜೀವನದ ಒಂದು ಸಂಬಂಧಗಳು, ಅಂದರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಅಥವಾ ಆ ಒಂದು ಸಂಬಂಧಗಳ ಕಡೆ ಗಮನ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ. ಇವೆಲ್ಲವೂ ಕೂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ, ಎಲ್ಲದ್ರ ಕಡೆ ಸಮಯ ಕೊಡೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅವ್ರ ಮನಸ್ಸು ಯಾವ ಕಡೆ ಹೋಗುತ್ತೋ ಆ ಕಡೆ ತೇಲ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ರೀತಿ ಅಲ್ಲಿ ರೋಲರ್ ಕೋಸ್ಟರ್ ಸಮಯ, ಅಂದರೆ ಏರಿಳಿತ ಆಗ್ತಾ ಇರುತ್ತೆ. ಪೇರೆಂಟ್ಸ್, ತಂದೆ ತಾಯಿ ಆದವರು ನಾವೇನು ಗುರುತಿಸ್ಬೇಕು, ನಮ್ಮ ಸಮಯದಲ್ಲಿ ಆದಂಗೆ ಈಗಲೂ ಆಗ್ತದೆ ಅನ್ನೋದು ತಿಳ್ಕೊಬಾರ್ದು. ಯಾಕೆಂದರೆ ನಾವಿದ್ದಿದ್ದು ಹದಿಹರೆಯದ ವಯಸ್ಸು, ಅವಾಗ ಪರಿಸ್ಥಿತಿನೇ ಬೇರೆ ಇತ್ತು, ಈಗಿರೋ ಪರಿಸ್ಥಿತಿನೇ ಬೇರೆ. ಸೊ ನಾನು ಮಾಡ್ಲಿಕ್ಕಾಯ್ತು, ನಿನಗೆ ಯಾಕಾಗೋಲ್ಲ, ನೀನು ಯಾಕೆ ಹಿಂಗೆ ಮಾಡ್ತೀಯ ಅನ್ನೋದು ಆ ಮನಸ್ಥಿತಿಯಿಂದ ಹೊರಗೆ ಬಂದು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಮತ್ತೆ ತತ್ಕ್ಷಣಕ್ಕೆ ಅವ್ರಿಗೆ ಇದು ಸರಿ ಇದು ತಪ್ಪು ಇದು ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ ಅಂತ ಪ್ರತಿನಿತ್ಯ ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸು ಹೆಂಗಿರ್ತದೆ ಅಂದರೆ, ನಾವು ಯಾವಾಗ ತಿದ್ಲಿಕ್ಕೆ ಹೋಗ್ತೀವಿ ಅವರು ಮುದುರ್ಕೊಂಡ್ಬಿಡ್ತಾರೆ, ಅಂದರೆ ಮಾತಾಡೋದನ್ನೇ ಬಂದ್ ಮಾಡಿಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರಬೇಕು, ಮಾತು ಅವ್ರ ಕೈಲಿ ಮಾತಾಡಿ ನಾವು ಅವ್ರ ಜೊತೆ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡ್ದಂಗೆ ತಿಳ್ಕೊಳೋ ಒಂದು ಪ್ರವೃತ್ತಿನ ಬೆಳೆಸ್ಕೋಬೇಕಾಗ್ತದೆ. ಅದು ಮುಖ್ಯ, ಯಾವುದು ಸರಿ ತಪ್ಪು ಅಂತ ತತ್ಕ್ಷಣಕ್ಕೆ ಹೇಳಬಾರ್ದು. ಅವ್ರ ಕೈಲೇ ಅದನ್ನು ಬರೋ ಹಂಗೆ ಚರ್ಚೆ ಮಾಡಬೇಕು, ಕನ್ವರ್ಸೇಷನ್ಸ್ ಮಾಡೋ ಒಂದು ಮನಸ್ಥಿತಿಯಲ್ಲಿ ಇಟ್ಕೋಬೇಕಾಗ್ತದೆ. ಮೂರನೇದಾಗಿ ನೀವು ಹೇಳ್ದಂಗೆ ಆ ನೀಟ್ ಆಯಿತು, ಇವುಗಳು ಎಲ್ಲ ಸಮಾಜದಲ್ಲಿ ನಡೀತಾ ಇರೋ ಸ್ವಲ್ಪ ಒತ್ತಡಗಳಿದೆಯಲ್ಲ, ಅದ್ರ ಪರಿಣಾಮನೂ ಅವರ ಒಂದು ಮನಸ್ಸಿನ ಮೇಲೆ ಇರ್ತದೆ. ಬಟ್ ಏನಾಗ್ತದೆ, ಸಹಜವಾಗಿ ಅವರು ಪರೀಕ್ಷೆ ಕಡೆ ಅಥವಾ ಓದೋದ್ರ ಕಡೆ ಗಮನ ಕೊಟ್ಟಂಗೆ ಅದು ತಿಳಿತಾ ಹೋಗ್ತದೆ. ಎಲ್ಲಿ ಜಾಸ್ತಿ ಆಗೋದು ಅಂದರೆ, ಮನೆಯಲ್ಲಿ ನಾವು ಚೆನ್ನಾಗಿ ಅವ್ರ ಜೊತೆ ಹಚ್ಕೊಂಡಿದ್ದು, ಅವ್ರಿಗೆ ಎಲ್ಲ ಮನಸ್ಸಿನಲ್ಲಿ ಆಗ್ತಾ ಇರೋದ್ರದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ, ಹೊರಗಿನ ಸಮಾಜದಲ್ಲಿ ಏನೇ ಒತ್ತಡಗಳು ಬಂದರೂ ನಿಭಾಯಿಸೋ ಒಂದು ಮನಸ್ಥಿತಿ ಬರ್ತದೆ. ಸೊ ಅದ್ರ ಕಡೆ ನಾವು, ಹೊರಗಿಂದ ಒತ್ತಡಗಳು ಎಷ್ಟೇ ಬರಲಿ, ನಾವು ಮನೆಯಲ್ಲಿ ಬಾರಪ್ಪ ನಾನು ನಿನಗೇನಾಗ್ತಿದೆ ಹೇಳು ನೋಡೋಣ, ಅದಕ್ಕೆ ಇಬ್ರು ಕೂತು ಬಗೆಹರಿಸೋಣ ಅಥವಾ ಪರಿಹಾರ ಹುಡುಕೋಣ ಅನ್ನೋ ಒಂದು ಮನಸ್ಥಿತಿನೇ ಬೆಳೆಸ್ಕೋಬೇಕಾಗ್ತದೆ.
1: ಸರ್, ಇತ್ತಿತ್ತಲಾಗೆ ನಾವು ನೋಡ್ತೀವಿ ಎಲ್ಲರೂ ಸಾಮಾಜಿಕ ಮಾಧ್ಯಮದೊಳಗೆ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಿರಂಗಿಲ್ಲ, ಎಲ್ಲಿರ್ತಾರ ಅಂತ ಗೊತ್ತಿರೋದಿಲ್ಲ, ಹುಟ್ಟು ಹಬ್ಬಕ್ಕೆ ಒಂದು ವಿಶ್ ಮಾಡೋದಿರ್ಬೋದು ಅದೆಲ್ಲ ಆಗ್ತಿರ್ತದೆ. ನಿಜವಾದ ಸ್ನೇಹಿತರು ಬಹಳಷ್ಟು ಮಂದಿಗೆ ಇರುವುದೇ ಇಲ್ಲ. ಈ ಸ್ನೇಹ ಮತ್ತು ಸಂಬಂಧಗಳು ಮಾನಸಿಕ ಆರೋಗ್ಯವನ್ನ ಉತ್ತಮ ರೀತಿಯೊಳಗೆ ಇಡೋದಕ್ಕೆ ಯಾವ ರೀತಿ ಸಹಾಯ ಆಗ್ತಾವ, ಏನು ಪ್ರಯತ್ನ ನಮ್ಮಿಂದ ಆಗಬೇಕು ಅನ್ನೋದನ್ನ ಹೇಳ್ತೀರಿ?
0: ಅದೇ, ಈ ಒಂದು ಒಳ್ಳೆ ವಿಷಯ. ಈಗಿರೋ ಒಂದು ಜೆನ್ ಜಿ ಅಂತ ಏನು ಹೇಳ್ತೀವಲ್ಲ, ಈಗ ಎಲ್ಲ ಮಾಧ್ಯಮದಲ್ಲಿ ಮೊನ್ನೆ ಪ್ರಧಾನಮಂತ್ರಿಯವರು ಈ ವಿಷಯದ ಬಗ್ಗೆ ಹೇಳಿದ್ರು, ನೀವೆಲ್ಲರೂ ಜೆನ್ ಜಿ ಅವ್ರ ಜೊತೆ ಕನೆಕ್ಟ್ ಆಗಿ, ಆ ಕನೆಕ್ಟ್ ಆಗಬೇಕು ಅಂದರೆ ನಾವೆಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದರಲ್ಲೇ ಬರಬೇಕಾಗುತ್ತೆ, ಆ ಮೀಡಿಯಮಲ್ಲೇ ಬರಬೇಕು ಅನ್ನೋದು ಹೇಳಿದ್ರು. ಆದರೆ ಏನಾಗ್ತದೆ, ಈ ಯಾವುದೇ ಒಂದು ಮನಸ್ಸು ಸಮಾಧಾನವಾಗಿರಲಿಕ್ಕೆ ನಮ್ಮ ಸಂಬಂಧಗಳು ಮೂಡ್ತವೆ. ಅಂದರೆ ನಮ್ಮ ಮನಸ್ಥಿತಿ ಮತ್ತು ನನ್ನ ನನ್ನ ರಿಲೇಶನ್ಶಿಪ್ ಅಥವಾ ಸಂಬಂಧಗಳು ಎರಡೂ ಒಟ್ಟಾರೆ ಒಡನಾಟದಲ್ಲಿರ್ತವೆ. ಸೊ ಹತ್ತಿರದ ಸಂಬಂಧಗಳು ಯಾವಾಗ್ಲೂ ಪ್ರತಿದಿನದ ಒಂದು ಒಡನಾಟ ಇರಬೇಕು. ಅಂದ್ರೆ ನಾವೆಲ್ಲರೂ ವರ್ಚುವಲ್ ರಿಲೇಶನ್ಶಿಪ್ಸ್ ವರ್ಸಸ್ ರಿಯಲ್ ರಿಲೇಶನ್ಶಿಪ್ಸ್. ವರ್ಚುವಲ್ ಅಂದ್ರೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿರೋದಕ್ಕೂ ನಿಜ ಜೀವನದಲ್ಲಿ ಮುಖ ನೋಡಿ ಕೈ ಹಿಡಿದು ಮಾತಾಡೋದು ಆ ಒಂದು ಸಂಬಂಧಗಳಿಗೂ ವ್ಯತ್ಯಾಸ ಪಡಬೇಕು. ಆ ನಿಜ ಜೀವನದ ಸಂಬಂಧ ಕಡೆ ಗಮನ ಕೊಡಬೇಕು. ಅದು ಯಾವತ್ತು ನಾವು ವಿ ಶುಡ್ ನಾಟ್ ರಿಪ್ಲೇಸ್ ಇಟ್ ವಿತ್ ವರ್ಚುವಲ್ ರಿಲೇಶನ್ಶಿಪ್ಸ್. ಅದ್ರ ಜೊತೆಗೆ ಅದಿರಲಿ. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರು ಇರ್ತಾರೆ, ಸಾವಿರಗಟ್ಟಲೆ ಸ್ನೇಹಿತರು ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಪ್ರತಿದಿನ ಒಬ್ರು ಇಬ್ರು ಹತ್ರದ ಸ್ನೇಹಿತರ ಜೊತೆ ಒಡನಾಟ ಇರೋದು ಅತಿ ಅವಶ್ಯಕತೆ. ಅದು ನನ್ನ ಮನಸ್ಸಿನ ಒಂದು ಆರೋಗ್ಯದ ಕಡೆನೂ ಒಂದ್ ರೀತಿ ಸ್ಟೆಬಿಲಿಟಿ ಅಥವಾ ಸಮಾಧಾನವಾಗಿಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದ್ರ ರಿಪ್ಲೇಸ್ಮೆಂಟ್ ಅಂತೂ ಅಲ್ಲ. ಸೊ ಅದನ್ನ ಒಂದು ನಾವು ಈ ಯುವಕರಿಗೆ ಹೇಳ್ಬೇಕು. ಅಂದ್ರೆ ಅವ್ರಿಗೂ ಅರ್ಥ ಆಗ್ತದೆ ಹಂತ ಹಂತವಾಗಿ ಶಾಲೆಗಳಿಗೆ ಹೋಗೋದು ಯಾಕೆ ಅಂದ್ರೆ ಸ್ನೇಹಿತರು ಮಾಡ್ಕೊಳೋದು. ಈಗ ಪ್ರತಿದಿನ ನಾವು ಈ ತರ ಗ್ರೂಪ್ಸ್ ಅಲ್ಲಿ ಜಾಯಿನ್ ಆಗೋದು ಉದ್ದೇಶ ಏನು ಅಂದ್ರೆ ನಮ್ಗೆ ಹೊಸ ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆ ಕಲೀಲಿಕ್ಕೆ ಏನೋ ಇರ್ತದೆ, ಒಳ್ಳೆ ಸಂಬಂಧಗಳು ಬೆಳೆದ್ರೆ ಅದರಿಂದ ನಾವು ಮುಂದೆ ನಮ್ಮ ಜೀವನ ರೂಪಿಸ್ಕೋಬಹುದು, ವೃತ್ತಿಪರ ಆಗ್ಲಿ ವೈಯಕ್ತಿಕವಾಗ್ಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ವರ್ಚುವಲ್ ಆಗಿ ನಡೀತಾ ಇರೋದು ಅದ್ರ ಪಾಡಿಗೆ ಅದು ಬದಲಾವಣೆಗಳಿರುತ್ತೆ, ಆದ್ರೆ ನಿಜ ಜೀವನದ ಒಂದು ಸಂಬಂಧಗಳೇ ಗಮನ ಕೊಡ್ಬೇಕು. ಅದೇ ವಿಷಯದಲ್ಲಿ ಏನು ಅಂದ್ರೆ ನಾವು ಸಮಯನ ಈ ಫೋನ್ನಲ್ಲಿ ಕಳೆಯುವಾಗ ಸ್ವಲ್ಪ ಮಟ್ಟಿಗೆ ಆ ಫೋನ್ನಲ್ಲಿ ರೀಲ್ಸ್ ಆಯ್ತು ಮೆಸೇಜ್ ಮಾಡೋದಾಯ್ತು ಅದು ಸ್ವಲ್ಪ ಹೊತ್ತಿದ್ದು ನಿಜ ಜೀವನದ ಸಂಬಂಧ ಕಡೆನೂ ಗಮನ ಕೊಡಬೇಕು ಅನ್ನೋದನ್ನ ಹೇಳ್ಬೇಕಾಗ್ತದೆ.
1: ಸರಿಗ ಬಹಳಷ್ಟು ಜನರಿಗೆ ಕಾಡುವಂತ ಒಂದು ಸಮಸ್ಯೆ ಅಂದ್ರ ಒಂಟಿತನ. ಇಷ್ಟೆಲ್ಲಾ ಸಾಮಾಜಿಕ ಮಾಧ್ಯಮಗಳಿದ್ದಾವ, ಎಲ್ಲಾ ಇದ್ದಾಗೂ ಕೂಡ ಮೊದಲಿನ ಹಾಗೆ ಕೂಡು ಕುಟುಂಬಗಳು ಈಗಿಲ್ಲ. ಈಗ ಸ್ವತಂತ್ರವಾಗಿ ಬದುಕುವುದಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅಂತ ಕುಟುಂಬದೊಳಗ ಇದ್ದಾಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಬಿಡ್ತಾರೆ. ಕುಟುಂಬದ ಯಜಮಾನ ಇರ್ಬೋದು, ಒಬ್ಬ ಮನೆಯ ಒಡತಿ ಇರ್ಬೋದು, ಅವ್ರು ಹೋಗ್ಬಿಟ್ರೆ ಅದನ್ನ ತಡ್ಕೊಳ್ಳೋದು ಬಹಳಷ್ಟು ಕಷ್ಟಕರ. ಆ ರೀತಿ ಇರ್ಬೋದು. ಅದೇ ರೀತಿ ಈ ಮಕ್ಕಳು ಒಂದು ಯಾವುದೇ ಒಂದು ರಿಲೇಶನ್ಶಿಪ್ ಸಂಬಂಧದೊಳಗಿದ್ದಾಗ ಅವು ಬ್ರೇಕಪ್ಸ್, ಅವರು ಆ ಸಂಗಾತಿ ಬಿಟ್ಟು ಹೋದಾಗ ದುಃಖವನ್ನ ಮರೆಸುವಂತಹ ಒಂದು ಜನರು ಅಲ್ಲಿ ಇರ್ತಿದ್ರು. ಈಗ ಇಂತಹ ಒಂದು ದುಃಖಗಳನ್ನ ತಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕ ತಯಾರಿ ಬೇಕು, ಯಾವ ರೀತಿ ಇಂತಹ ಸಂಕಷ್ಟಗಳು ಬಂದಾಗ ಗಟ್ಟಿಯಾಗಬೇಕು ಅನ್ನೋದರ ಬಗ್ಗೆ ಹೇಳ್ತೀರಿ?
0: ಮನೋವತ್ತಡಗಳಲ್ಲಿ ಅತಿಯಾದ ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಕಷ್ಟದ ಒಂದು ಒತ್ತಡ ಅಂದ್ರೆ ಅಗಲಿಕೆಯ ದುಃಖ. ಅಂದ್ರೆ ನಾವು ಪ್ರತಿಯೊಬ್ಬರು ಹತ್ತಿರದವ್ರ ಜೊತೆ ಒಡನಾಟದಲ್ಲಿ ಇರ್ತೀವಿ, ಅವ್ರು ಯಾವಾಗ ನಮ್ಮ ಜೊತೆಗೆ ಇರುವುದಿಲ್ಲ. ಸಾಮಾನ್ಯವಾಗಿ ಯುವಕರಲ್ಲಿ ಕಾಣ್ತೀವಿ, ಅವರು ಯಾವ್ದಾರ ಒಂದು ಸಂಬಂಧದಲ್ಲಿ ಇರ್ತಾರೆ, ಅದು ಯಾವುದೋ ಕಾರಣದಿಂದ ಸಂಬಂಧ ಮುಂದುವರಿಯುವುದಿಲ್ಲ, ಬೇರೆ ಆಗ್ತಾರೆ, ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾವುದೋ ಕಾರಣದಿಂದ ಸರಿ ಹೊಂದುವುದಿಲ್ಲ ಅಂತೇಳಿ ಬೇರೆ ಆಗ್ತಾರೆ, ವಿಚ್ಛೇದನ ಆಗೋದು. ಅಥವಾ ಇನ್ನೂ ಹೆಚ್ಚಿನದು ಅಂದ್ರೆ ಒಟ್ಟಿಗೆ ಇರ್ತೀವಿ, ಯಾವುದೋ ಕಾರಣದಿಂದ ಅವರ ಜೀವ ಉಳಿಯುವುದಿಲ್ಲ. ಸೊ ಈ ತರ ಪರಿಸ್ಥಿತಿಗಳು ಬಂದಾಗ ನಾವು ಎದುರಿಸೋದು ಅತಿಯಾದ ಒಂದು ಒತ್ತಡ. ಅದನ್ನ ಅಗಲಿಕೆಯ ದುಃಖ ಅಥವಾ ಅಗಲಿಕೆಯ ಒಂದು ಪರಿಸ್ಥಿತಿ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಮ್ಮ ಮನಸ್ಥಿತಿ ಯಾವುದೋ ಬೇರೆ ರೀತಿ ಇರ್ತದೆ, ಅವ್ರು ಇಲ್ದಿರುವಾಗ ಅವ್ರಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅದರಿಂದ ಬರೋ ತಳಮಳನೇ ಒಂದು ಆತಂಕ. ಕೆಲವು ಬಾರಿ ಅದು ಜಾಸ್ತಿ ಆದಾಗ ಅದು ಆತಂಕದ ಮನಸ್ಥಿತಿ, ಅಂದ್ರೆ ಪ್ರತಿ ಸಂಬಂಧಗಳಲ್ಲೂ ಹಿಂಗೆ ಆಗ್ತದೇನೋ ಅನ್ನೋ ಒಂದು ಭಯ ಮೂಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರೇನೋ, ಅಥವಾ ನನ್ನ ಜೊತೆಗಿರೋರು ನಾನ್ ಕಳ್ಕೊಂತೀನೇನೋ ಒಂದು ಭಯದ ಒಂದು ಮನಸ್ಥಿತಿ ಬರ್ಬೋದು. ಅದು ಇನ್ನೂ ಒಂದೇ ಸಮನೆ ಜಾಸ್ತಿ ಆದಾಗ ದುಃಖದ ಮನಸ್ಥಿತಿ. ದುಃಖ ಅಂದ್ರೆ ಕಳೆದು ಹೋದಾಗ ಬರೋ ಒಂದು ಫೀಲಿಂಗ್, ಅಥವಾ ಎಲ್ಲೋ ಒಂದು ಜೀವನದ ಬಗ್ಗೆ ಆಸಕ್ತಿ ಕಡಿಮೆ ಆಗುವುದು, ಮತ್ತೆ ಖಿನ್ನತೆಯ ಒಂದು ಲಕ್ಷಣಗಳು, ಅಂದ್ರೆ ಯಾವುದೇ ವಿಷಯದಲ್ಲೂ ಆಸಕ್ತಿ ಮೂಡುದಿಲ್ಲ, ಭಾವನೆಗಳು ಮೂಡುದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಇದು ಅಗಲಿಕೆಯ ದುಃಖದಿಂದ ಬರೋ ಒಂದು ತೊಂದರೆಗಳು. ಅದೇನಾಗ್ತದೆ, ಪ್ರತಿಯೊಬ್ರು ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದಲ್ಲಿ ಇದನ್ನ ಒಪ್ಕೋಬೇಕೇನು ಅಂದ್ರೆ ಯಾವುದೂ ಒಂದೇ ಸ್ಥಿತಿಲಿ ಇರುವುದಿಲ್ಲ, ಬದಲಾವಣೆಗಳು ಇರ್ತವೆ. ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ನಮ್ಮ ಜೊತೆಗೆ ಇರುವುದಿಲ್ಲ, ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರ ಸಂಗಾತಿನ ಹುಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಜೊತೆಗಿರೋರ್ದು ಏನಾಗ್ತದೆ, ಕಾಲ ಕಳೆದಂಗೆ ಅವ್ರ ವಯಸ್ಸಾದಂಗೆ ಕಾಯಿಲೆಗಳು ಬರ್ಬೋದು, ಅಥವಾ ಏನೋ ಕಾರಣದಿಂದ ಕಾಯಿಲೆಯಿಂದ ಅಸ್ವಸ್ಥರಾಗಿ ತೀರ್ಕೋಬಹುದು. ಈ ರೀತಿ ಆದಾಗ ಬರೋದೇ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದನ್ನ ಎದುರಿಸೋದು ಒಂದೇ ದಾರಿ, ಅದು ಪ್ರತಿಯೊಬ್ಬರು ಜೀವನದ ಒಂದು ಭಾಗ. ಎರಡನೇದಾಗಿ ಇದನ್ನ ಎದುರಿಸ್ಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಿನಚರಿ ಏನಿದೆಯೋ ಅದು ಅದ್ರ ಕಡೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈ ತರ ಇದ್ದಾಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಕೆಲಸದ ಕಡೆ ಗಮನ ಹರಿಸ್ಬೇಕು, ಏನು ಕೆಲಸ ಮಾಡ್ತಾ ಇದೀವೋ ಅದ್ರದ ಕಡೆ ಗಮನ ಪೂರ್ತಿ ಪ್ರಮಾಣದಲ್ಲಿ. ಮೂರನೇದಾಗಿ ಈಗ ನಮ್ಮ ಜೊತೆಗಿರೋ ಸಂಬಂಧಗಳ ಕಡೆ ಗಮನ ಹರಿಸ್ಬೇಕು. ಈಗ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಕಡೆ ಗಮನ ಹರಿಸಿದ್ರು ಅವರ ಒಂದು ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರ್ತದೆ. ಕೊನೆಯದಾಗಿ ನಮ್ಮ ಸಂಗಾತಿ ನಮ್ಮ ಜೊತೆಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಪ್ಕೋಬೇಕಾಗ್ತದೆ.

0: ಒಪ್ಕೊಂಡ ಮೇಲೆ ಅವರು ನಮ್ಮ ಜೊತೆಗಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ರೆ ಅವಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಸಂತೋಷವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ರೀತಿ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಅದು 3-6 ತಿಂಗಳು ಆಗ್ಬೋದು ಕೆಲವರಿಗೆ, ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗ್ಬೋದು. ಯಾವಾಗ ಇದು ಅತಿಯಾದ ಮನಸ್ಥಿತಿ ತ್ರಾಸಾಗ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಅವರು ನನ್ನ ಮನೆಯವರು ಅಥವಾ ನಮ್ಮ ಹತ್ತಿರದವರು ಇಲ್ದಂಗೆ ನಂಗೆ ಜೀವನನೇ ಇರ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದು ಖಿನ್ನತೆಯ ರೂಪಕ್ಕೆ ತಿರುಗ್ತದೆ. ಅವಾಗ ಆ ವ್ಯಕ್ತಿಯು ಮನೋವೈದ್ಯರನ್ನು ಕಾಣಬೇಕಾಗ್ತದೆ. ಅವಾಗ ಕೌನ್ಸಿಲಿಂಗ್ ಆಯಿತು, ಔಷಧೋಪಚಾರಗಳನ್ನು ತಗೊಂಡು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಹೊರಗೆ ಬರಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಅದನ್ನು ಎದುರಿಸೋ ಶಕ್ತಿ ಬರುವುದು ಯಾವಾಗ ಅಂದರೆ ನಾವು ಎದುರಿಸ್ದಾಗಲೇ. ಆದ್ರೆ ಒಂದೇನು ಅಂದರೆ ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಕೂಡು ಕುಟುಂಬದವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಜೊತೆಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿಲಿ ಇದ್ಬಿಟ್ರೆ ಸುಲಭ ಆಗ್ತಾ ಹೋಗ್ತದೆ.
1: ಸರಿ, ಈಗ ನಾವು ಮಾನಸಿಕ ಒತ್ತಡ ಉಂಟಾಗುವಂತಹ ಕೆಲವು ಸಂದರ್ಭಗಳ ಬಗ್ಗೆ ಮಾತಾಡಿದ್ವಿ. ಈ ಜೀವನದ ಯಾವುದೇ ಹಂತದೊಳಗ ಬಡವರಿರ್ಲಿ ಶ್ರೀಮಂತರಿರ್ಲಿ ಎಂಥದೋ ಪರಿಸ್ಥಿತಿಯೊಳಗಿರ್ಲಿ ಏನೋ ಒಂದು ಆತಂಕ ಒತ್ತಡ ಬಂದೇ ಬರ್ತದೆ. ಆದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ ನಾವೇನು ಕೆಲಸ ಮಾಡಬೇಕು? ಇದನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ನಮ್ಮ ಮಾನಸಿಕ ಆರೋಗ್ಯ ಹದಗೆಡಬಾರದು ಅಂದ್ರೆ ನಾವು ಏನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ?
0: ಒಳ್ಳೆ ಪ್ರಶ್ನೆ. ಇದಕ್ಕೆ ಮೂಲಭೂತವಾಗಿ ನಾವೇನು ಅರ್ಥ ಮಾಡ್ಕೋಬೇಕು, ಮನಸ್ಸು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿದೆ. ಮನಸ್ಸು ಮತ್ತು ದೇಹದ ಒಂದು ಒಡನಾಟ, ಅತಿಯಾದ ಒಂದು ಹತ್ತಿರದ ಒಡನಾಟ. ಸೊ ಮನಸ್ಸು ದೇಹದ ಮೇಲೆ ನಿಂತಿರುವಾಗ ಮೊದಲನೆಯ ನಮ್ಮ ಒಂದು ಅವಶ್ಯಕತೆಯನ್ನು ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಅಂದರೆ ನಾವು ಪ್ರತಿ ಹಂತದಲ್ಲೂ ಮಕ್ಕಳಾದರೆ ಆಟದಲ್ಲಿರಬೇಕು, ವಯಸ್ಕರಾದರೆ ವ್ಯಾಯಾಮ ಮಾಡ್ಕೊತಿರ್ಬೇಕು. ದೇಹದ ದಂಡನೆ ಅನ್ನೋದು ಪ್ರತಿದಿನದ ಒಂದು ಅವಶ್ಯಕತೆ. ಒಂದು 1/2 ತಾಸು ವಾಕ್ ಮಾಡೋದು ಅನ್ನೋದಿರಬೇಕು. ಎರಡನೇದಾಗಿ ಸರಿಯಾಗಿ ನಿದ್ರೆ, 6-8 ತಾಸು ಅಥವಾ 8-10 ತಾಸು, ಒಟ್ಟು ಅರೌಂಡ್ 8 ತಾಸಷ್ಟು ನಿದ್ರೆ ಮಾಡೋದು, ಅದು ನನ್ನ ಮಿದುಳಿನ ಚಟುವಟಿಕೆ, ಮನಸ್ಸಿನ ಚಟುವಟಿಕೆಗಳನ್ನು ಸಹಜ ಸ್ಥಿತಿಲಿ ಇಡ್ತದೆ. ಮೂರನೇದಾಗಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ನಿರ್ವಹಿಸೋದು. ಅಂದರೆ ಆ ಭಾವನೆಗಳಂದ್ರೆ ಏನು, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ. ಒತ್ತಡ ಅನ್ನೋದು ಬರುವುದು ಯಾವಾಗ, ಭಾವನೆಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅಥವಾ ಹೆಚ್ಚು ಕಡಿಮೆ ಮಾಡಿದಾಗ. ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದೇ ಒಂದು ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ದುಃಖ ಆಗ್ತದೆ, ಕೆಲವೊಮ್ಮೆ ಅಸೂಯೆ ಫೀಲಿಂಗ್ಸು, ಕೆಲವೊಮ್ಮೆ ರಿವೆಂಜ್ಫುಲ್ ಅಥವಾ ದ್ವೇಷ ಬರ್ತದೆ, ಇವೆಲ್ಲ ಭಾವನೆಗಳಿರ್ತವೆ. ಈ ಭಾವನೆಗಳನ್ನ ನಿರ್ವಹಣೆನೂ ದೇಹದ ನಿರ್ವಹಣೆ. ಈಗ ಮಸಲ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಹೆಂಗೆ ಮಾಡ್ತೀವೋ ಹಂಗೆ ಮನಸ್ಸನ್ನು ಗಮನ ಹರಿಸ್ಬೇಕಾಗತ್ತೆ, ಭಾವನೆಗಳ ಕಡೆನೂ ಗಮನ ಕೊಡಬೇಕಾಗತ್ತೆ. ಸೊ ಅದನ್ನು ಗುರುತಿಸೋದು, ಅದನ್ನು ನಿಭಾಯಿಸೋದು, ಈ ಥರ ಏರಿಳಿತ ಇರೋದು ಇರ್ತದೆ, ಅದನ್ನು ತಡ್ಕೊಳೋ ಶಕ್ತಿ. ಅಂದರೆ ಪ್ರತಿಯೊಬ್ಬರು ಈಗ ನಾನು ಯಾವಾಗಲೂ ಸಂತೋಷವಾಗೇ ಇರ್ತೀನಿ ಅನ್ನೋದು ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಆವಾಗವಾಗ ಕಷ್ಟದ ಮನಸ್ಥಿತಿನೂ ಬರ್ತದೆ, ಅದನ್ನು ಎದುರಿಸೋದು, ಅದನ್ನು ನಿಭಾಯಿಸ್ಕೊಂಡು ಹೋಗೋದೇ ನನ್ನ ಜೀವನದ ಒಂದು ಗುರಿ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಆ ದುಃಖದ ಪರಿಸ್ಥಿತಿಯಲ್ಲಿ, ಸಿಟ್ಟಿನ ಸಂಪರಿಸ್ಥಿತಿಯಲ್ಲಿ ಏನೋ ವಿಚಾರ ಬಂತು ಅಂತ ಹೇಳಿ ಅದರಿಂದ ಹೋಗಬಾರ್ದು. ಆತಂಕದ ಪರಿಸ್ಥಿತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹೊರಗೋಗ್ದಂಗಿರೋದು ಅದನ್ನು ಆಗಬಾರ್ದು. ಸೊ ಆ ಭಾವನೆಗಳನ್ನು ಅರಿವು ಅನ್ನೋದಿದೆಯಲ್ಲ, ಅತಿ ಅವಶ್ಯಕತೆ. ಎರಡನೇದಾಗಿ ಆ ಭಾವನೆಗಳನ್ನು ಗುರುತಿಸಿ ಅದನ್ನು ನಿಭಾಯಿಸಲಿಕ್ಕೆ ನಮ್ಮ ಪ್ರತಿಯೊಬ್ಬರದ್ದು ಅವ್ರದೇ ಆದ ವೈಯಕ್ತಿಕವಾದ ಒಂದು ವಿಚಾರಗಳನ್ನು ಮಾಡಬೇಕು. ಕೆಲವರಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟ ಆಡೋದು, ಕೆಲವರಿಗೆ ಓದು ವಿಷಯದಲ್ಲಿ ಇದ್ರೆ ಅದನ್ನು ಓದೋದಾಗ್ಲಿ ಬರವಣಿಗೆ ಮಾಡೋದಾಗ್ಲಿ ಕ್ರಿಯೇಟಿವ್ ಆಕ್ಟಿವಿಟೀಸ್, ಕೆಲವರಿಗೆ ಈ ಆರ್ಟ್ ಬೇಸ್ಡ್ ಅಂದ್ರೆ ಈ ಬೇರೆ ಬೇರೆ ವಿಧವಾದ ಒಂದು ಅದರಲ್ಲಿ ತೊಡಗಿಸ್ಕೊಳೋದು, ಪ್ರತಿದಿನದ ಒಂದು 1/2 ತಾಸು 1 ತಾಸು ಈ ತರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು ಅವರಿಗೆ ಅನುಕೂಲ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು, ಆ ಸಂಬಂಧಗಳಿಂದ ನಮ್ಮ ಭಾವನೆಗಳು ಕೂಡ್ಕೊಂಡಿರ್ತವೆ. ನಮ್ಮ ಹತ್ತಿರದ ಸಂಬಂಧಗಳನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಅಂದ್ರೆ ಪ್ರತಿಯೊಬ್ಬರು ನಮ್ಮ ಕೋಪಿಂಗ್ ಅಂದ್ರೆ ನಾನು ನನ್ನ ಮನೆಯವ್ರನ್ನಾಗ್ಲಿ ಮಕ್ಕಳನ್ನಾಗ್ಲಿ ಚೆನ್ನಾಗಿ ಮಾತಾಡಿಸೋದು, ಅವ್ರ ಜೊತೆ ಒಳ್ಳೆ ವಿಷಯಗಳನ್ನು ವಿಚಾರ ಮಾಡೋದು, ಈಗ ನಡೀತಾ ಇರೋ ಒಂದು ಸಾಮಾಜಿಕವಾದ ವಿಷಯಗಳನ್ನ ಚರ್ಚಿಸೋದು, ಅಂದ್ರೆ ಬದಲಾವಣೆಗಳಾಗ್ತಾ ಇದೆ ಅದನ್ನು ಚರ್ಚಿಸೋದು, ಈ ರೀತಿ ಮಾತಾಡೋದ್ರಿಂದನು ಸಮಾಧಾನ ಆಗ್ಲಿಕ್ಕೆ ಮನಸ್ಸು ಆಗ್ತಾ ಇರ್ತದೆ. ನಾಲ್ಕನೇದಾಗಿ ಏನಾಗ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವುದೇ ದೇಶದ ಮೂಲೆಯಲ್ಲಿ ಇರಲಿ ವಿಶ್ವದಲ್ಲೇ ಇರಲಿ ಆ ಮನಸ್ಸು ಅನ್ನೋದಿದೆಯಲ್ಲ ಅದು ಒಂದ್ ರೀತಿ ಪ್ರತಿಯೊಬ್ಬರದು ಅವಿಭಾಜ್ಯ ಅಂಗ. ಒತ್ತಡ ಬರೋದು ಸಹಜ, ಒತ್ತಡ ನಿರ್ವಹಣೆ ಮಾಡೋದು ಸಹಜ, ಹಣದಿಂದಾಗ್ಲಿ ಒತ್ತಡ ತೆಗಿತೀವಿ ಅನ್ನೋದು ಸುಳ್ಳು. ಪ್ರತಿನಿತ್ಯದ ಒಂದು ಒಡನಾಟಗಳು, ಸಂಬಂಧಗಳು, ಜೀವನ ಶೈಲಿ, ಇದರಿಂದ ನಾವು ಅದನ್ನ ನಿರ್ವಹಣೆ ಮಾಡ್ಕೊಂತ ಹೋಗೋದಿದೆಯಲ್ಲ ಅದು ಮುಖ್ಯ. ಕೊನೆಗೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆ ಒತ್ತಡದಿಂದ ಹೊರಗೆ ಬರೋದು, ನಿಭಾಯಿಸೋದು, ಏನು ಆ ಒಂದು ಕ್ಷಮತೆ ಬೆಳೆಸ್ಕೊಂತ ಹೋಗ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಸಿದ್ಧರಾಗೋದು ಅಂದ್ರೆ ಪ್ರತಿದಿನದ ಒಂದು ದಿನಚರಿ ಮೇಲೆ ಅತಿಯಾದ ಗಮನ. ಈಗ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಆ

0: ರುಟೀನ್ ಈಸ್ ದ ಒನ್ ವಿಚ್ ಮೇಕ್ಸ್ ಅ ಪರ್ಸನ್ ವಾಟ್ ಹೀ ಈಸ್. ಅಂದರೆ ಪ್ರತಿದಿನದ ಒಂದು ಒಡನಾಟದಲ್ಲೇ ನಮ್ಮ ಎಲ್ಲ ಒತ್ತಡ ನಿರ್ವಹಣೆಯ ಒಂದು ವಿಷಯಗಳು ಕೂಡ್ಕೊಂಡಿರ್ತವೆ. ಅಂದರೆ ಅದನ್ನು ನಾವು ಪ್ರತಿದಿನ ಮಾಡ್ತಾ ಹೋದ್ರೂ ಹೆಚ್ಚಿನ ಹೆಚ್ಚು ವಿಷಯ ಒತ್ತಡಗಳನ್ನ ನಿಭಾಯಿಸ್ಬೋದು, ಸಂಬಂಧಗಳನ್ನು ನೋಡ್ಕೊಳೋದು, ಸಾಮಾಜಿಕ ಥೆಗಳಲ್ಲಿ ಒಳಗಾಗೋದು, ಅಂದರೆ ನಮ್ಮದೇ ಲೊಕ್ಯಾಲಿಟಿಲಿ ಸ್ವಲ್ಪ ಜನರ ಜೊತೆ ಬೆರೆಯೋದು, ಅಲ್ಲಿರೋ ಒಂದು ವಿಷಯಗಳನ್ನು ವಿಚಾರ ಮಾಡಿ ಅದಕ್ಕೇನಾದ್ರು ಪರಿಹಾರ ಹುಡುಕೋದು, ಹಾಗೆ ಅಂದರೆ ಸೋಷಿಯಲ್ ಗ್ರೂಪ್ಸಲ್ಲೂ ಸಾಕಷ್ಟು ಉಪಯೋಗ ಆಗ್ತದೆ. ಇದಲ್ಲದೇ ಕೊನೆಗೆ ನಾವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ, ಅಂದರೆ ಪಾಸಿಟಿವ್ ಮೈಂಡ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಈ ಎಕ್ಸಸೈಸ್ ಟು ದ ಮೈಂಡ್ ವೇರ್ ಯು ಬ್ರಿಂಗ್ ಇನ್, ಅಂದರೆ ಈ ಫರ್ಗಿವ್ನೆಸ್ ಅನ್ನೋದು, ಅಂದರೆ ಗ್ರಾಟಿಟ್ಯೂಡ್, ಅಂದರೆ ಎಲ್ಲರೂ ತಪ್ಪು ಮಾಡ್ತೀವಿ, ಸಂಬಂಧಗಳಲ್ಲಿ ತಪ್ಪು ಮಾಡ್ತೀವಿ, ಕ್ಷಮಿಸ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು ಪ್ರತಿಯೊಬ್ಬರು. ಅದೇ ರೀತಿ ಸಾಕಷ್ಟು ಜನ ನಮಗೆ ಒಳ್ಳೇದನ್ನು ಮಾಡಿದರೆ ಅವರಿಗೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು, ಅಂದರೆ
1: ಕೃತಜ್ಞತಾ
0: ಭಾವ, ಗ್ರಾಟಿಟ್ಯೂಡ್, ಆ ಒಂದು ಭಾವನೆಗಳನ್ನು ಬೆಳೆಸ್ಕೊಂಡು ಅವಾಗೇನಾಗ್ತದೆ ಆ ಕಷ್ಟದ ಮನಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಈ ಭಾವನೆಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ನಾವು ತಪ್ಪು ಮಾಡಿರ್ಬೋದು, ನಮ್ಮ ಹತ್ತಿರದವ್ರು ತಪ್ಪು ಮಾಡಿರ್ಬೋದು, ಆ ಭಾವನೆಗಳನ್ನು ಹೊರಗಡೆ ಬರಲಿಕ್ಕೆ ಈ ಥರ ಪಾಸಿಟಿವ್ ಮೈಂಡ್ ಸೆಟ್ ಇವುಗಳನ್ನು ಬೆಳೆಸ್ಕೊಂತ ಹೋಗ್ಬೇಕಾಗ್ತದೆ. ಇವುಗಳಿಂದ ನಾವು ನಮ್ಮ ಪ್ರತಿದಿನದ ಒಡನಾಟ ಅದು ಒತ್ತಡಗಳನ್ನು ನಿಭಾಯಿಸ್ಕೊಂತ ಹೋಗ್ಬೋದಾಗ್ತದೆ.
1: ಬಹಳ ಒಳ್ಳೆಯದು ಸರ್. ನೀವು ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಅದಕ್ಕೆ ಪರಿಹಾರ ಎಲ್ಲವನ್ನ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ನಮ್ಮ ಎಲ್ಲಾ ಕೇಳುಗರಿಗೆ ಇದು ಸಹಾಯಕಾರಿ ಆಗಿರಬಹುದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅಮರೇಶ್ ಆಶಿಹಾ.
2: ಶ್ರೋತೃ ಬಾಂಧವರೇ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೇನು? ಮುಖ್ಯವಾಗಿ ಕೃಷಿ ಪ್ರಾರಂಭದಲ್ಲಿ ಉದರ ಪೋಷಣೆಗೆ ಮಾತ್ರ ಸೀಮಿತವಾಗಿತ್ತು. ದಿನ ಕಳೆದಂತೆ ಅದು ಉದ್ದಿಮೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಲಾಭ ನಷ್ಟದ ಜೊತೆ ಇಂದು ನಾವು ಕೃಷಿಯನ್ನ ಲೆಕ್ಕಾಚಾರ ಮಾಡುವಂತಹ ಪ್ರಮೇಯದಲ್ಲಿ ನಾವಿದ್ದೀವಿ. ಈ ನಿಟ್ಟಿನಲ್ಲಿ ಕೃಷಿಯನ್ನ ಉನ್ನತೀಕರಣಗೊಳಿಸಬೇಕು, ಕೃಷಿಯನ್ನ ಒಂದು ಉದ್ದಿಮೆಯ ರೂಪದಲ್ಲಿ ತರಿಸಿಕೊಂಡು ಹೋಗಬೇಕು ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಾವೆ. ಈ ನಿಟ್ಟಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂತಲೂ ಕೂಡ ಒಂದು, ಇದನ್ನ ಐಎಎಫ್ ಅಂತ ಹೇಳಿ ಕರೀತಾರೆ. ಈ ಯೋಜನೆಯಡಿಯಲ್ಲಿ ಯಾರ್ಯಾರು ಫಲಾನುಭವಿಗಳಿರ್ತಾರೆ, ಯೋಜನೆಯ ಪರಿಚಯ ಹೇಗೆ, ಉದ್ದೇಶಗಳೇನು, ಹಣಕಾಸಿನ ನೆರವು ಹೇಗೆ ಸಾರ್ವಜನಿಕರಿಗೆ ಆಗಿರ್ಬೋದು, ರೈತ ಉದ್ದಿಮೆದಾರರಿಗೆ ಸಿಗಬಹುದು ಎಂಬಂತಹ ಒಂದು ವಿಚಾರವನ್ನ ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಅವರು ನಮ್ಮ ಜೊತೆ ಇದ್ದಾರೆ ಮಾಹಿತಿಯನ್ನು ನೀಡಲಿಕ್ಕೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ನಮಸ್ಕಾರ ಸರ್.
3: ನಮಸ್ಕಾರ.
2: ಈಗ ಕೇಂದ್ರ ಪುರಸ್ಕೃತ ಯೋಜನೆ

0: ಕೃಷಿ ಮೂಲಭೂತ ಸೌಕರ್ಯ ನಿಧಿ ಪ್ರಾರಂಭದಲ್ಲಿ ಯೋಜನೆಯ ಒಂದು ಪರಿಚಯ.
1: ಈಗಾಗಲೇ ಹೇಳ್ದಂಗೆ ಇದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂದ್ರೆ ಕೊಯ್ಲತ್ತರ ನಂತರ ಒಂದು ಸಹಾಯ ಕೊಡಕ್ಕೆ ಮತ್ತೆ ಬ್ಯಾಂಕ್ ನಲ್ಲಿ 3% ಇಂಟ್ರೆಸ್ಟ್ ಅಲ್ಲಿ ರೈತರಿಗೆ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಗೆ ಸಾಲ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಅವರು ಒಂದು ಸ್ಟ್ರೆಂದನ್ ಮಾಡುವ ಸಲುವಾಗಿ ಇದೊಂದು ಯೋಜನೆ ಬಂದಿದೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇದು 2020-21 ಪ್ರಾರಂಭ ಆಗಿದೆ. ಅಂದ್ರೆ ನಾವು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ನಾವು ಬಿಸ್ನೆಸ್ ರೀತಿಯಿಂದ ನೋಡ್ಕೊಂಡಾಗೆ ಅಂದ್ರೆ ನಾವು ಲಾಭ ಹಾನಿದು ನಾವು ತುಲನೆ ಮಾಡಬೇಕು. ಅಂದ್ರೆ ನಾವು ಮುಂಚೆನೆ ನಮ್ಗೆ ಯಾವುದೇ ಬೆಳೆ ಬೆಳೀಲಿ ಅದನ್ನ ಕೃಷಿ ಸಂಸ್ಕರಣೆ ನಾವು ಜಾಸ್ತಿ ಮಾಡೋದ್ರಿಂದ ನಮಗೆ ಒಂದು ಲಾಭ ಸಿಗುತ್ತೆ. ಈಗ ಯಾವುದೋ ಒಂದು ಬೆಳೆ, ಈಗ ನೀವು ಒಂದು ಟೊಮ್ಯಾಟೋನೇ ಬೆಳೆದ್ರೆ ಅಂತ ಕೊಡ್ರಿ, ಟೊಮ್ಯಾಟೋದ ಬೆಳೆ ಏರು ಇಳಿತ ಆಗ್ತಾ ಇರ್ತದೆ. ಆದ್ರೆ ಅದನ್ನ ನಾವು ಸಂಸ್ಕರಣೆ ಮಾಡಿಬಿಟ್ಟು ಅಗ್ರೋ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದನ್ನ ಒಂದು ಕೆಚಪ ಮಾಡಿದ್ರೆ ಅದಕ್ಕೊಂದು ದರ MRP ಫಿಕ್ಸ್ ಇರುತ್ತೆ. ಆ ದೃಷ್ಟಿಯಿಂದ ಇದೊಂದು ಯೋಜನೆ ಬಂದಿದೆ, ಬಹಳಷ್ಟು ಉಪಯುಕ್ತವಾದಂತ ಇದೊಂದು ಯೋಜನೆ. ಇದನ್ನ ರೈತರು ಮತ್ತೆ ಸಂಸ್ಥೆಯವರು, FPOಗಳು ಮತ್ತೆ ಇವನ್ APMC ಅವರು ಕೂಡ ಇದನ್ನು ಲಾಭ ಪಡ್ಕೋಬಹುದು.
0: ಮುಖ್ಯವಾಗಿ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಲ್ಲಿ ಬರ್ತದೆ ಅಂತ ಹೇಳಿದ್ರಿ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನಿದೆ ಅಂತ ಹೇಳ್ತೀರಿ?
1: ಯೋಜನೆಯ ಮುಖ್ಯ ಉದ್ದೇಶ ಕೊಯ್ಲೋತ್ತರ ನಂತರ ಯಾವ್ದೋ ಅಗ್ರೋ ಪ್ರೊಸೆಸಿಂಗ್ ಮಾಡುವಂತದ್ದಾಗ್ಲಿ, ಇದರಲ್ಲಿ ಒಂದು ಸಾಲದ ರೂಪದಲ್ಲಿ ಸುಮಾರು 2 ಕೋಟಿವರೆಗೆ ಒಂದು ಯಾವುದೋ ಒಂದು ನಾವು ಪ್ರೊಜೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ರಿ, 2 ಕೋಟಿಯೊಳಗೆ 3% ಇಂಟ್ರೆಸ್ಟ್ ಅಲ್ಲಿ ಒಂದು ಸಾಲ ಕೊಡ್ತಾರೆ. ಕೊಟ್ಟಮೇಲೆ ಅದನ್ನ ನಾವು ತಗೊಂಡು ನಮ್ದು ಏನ್ ಪ್ರೊಜೆಕ್ಟ್ ಇದೆ ಇಂಪ್ಲಿಮೆಂಟ್ ಮಾಡಬೇಕು. 2 ವರ್ಷದವರೆಗೆ ಅದು ರಿಯಾಯಿತಿ ಇರ್ತದೆ 24 ತಿಂಗಳ ತನಕ. ಆಮೇಲೆ 5 ವರ್ಷದನ ಅದನ್ನ ಮರುಪಾವತಿ ಮಾಡುವಂತದ್ದು ಇರ್ತದೆ, ಅದನ್ನ ನಾವು ಲಾಭ ಪಡ್ಕೊಂಡು ಮರುಪಾವತಿ ಮಾಡುವಂತದ್ದು ಇರ್ತದೆ. ಸೊ ಇದೊಂದು ಉಪಯುಕ್ತ ಯೋಜನೆ. ನಾವು ಏನಾದರೂ ಪ್ಲಾನ್ ಮಾಡಿಬಿಟ್ಟು ನಾವು ಅಣಬೆ ಕೃಷಿ ಮಾಡ್ಕೋಬಹುದು, ಪಾಲಿ ಹೌಸ್ ಮಾಡ್ಕೋಬಹುದು, ಅಂದ್ರೆ ನರ್ಸರಿ ಮಾಡ್ಕೋಬಹುದು. ಈ ತರ ಬಹಳಷ್ಟು ನಮಗೇನಿದೆ, ನಮಗೆ ಯಾವ ತರ ಬೇಕಾಗ್ತದೆ ಅಂದ್ರೆ ಈಗ ಯಾವ್ದಾದ್ರು ಒಂದು ಬೆಳೆ ಬೆಳೆದ್ರೆ ಅದನ್ನ ನಾವು ಮೌಲ್ಯವರ್ಧನೆ ಯಾವ ತರ ಮಾಡ್ಬೇಕಂತ ವಿಚಾರ ಮಾಡಿಬಿಟ್ಟು ಅದನ್ನು ಕೂಡ ನಾವು ಪ್ರೊಜೆಕ್ಟ್ ಮಾಡಿಬಿಟ್ಟು ನಾವು ಉಪಯೋಗ ತಗೋಬಹುದು. ತರಕಾರಿ ಏನಾಗುತ್ತೆ, ಅದರ ದರ ಒಂದೇ ರೀತಿಯಿಂದ ಇರೋದಿಲ್ಲ, ಮತ್ತೆ ಸ್ವಲ್ಪ ನಾವು ಪ್ರಮಾಣ ತಗೊಂಡು ಹೋಗ್ಬೇಕಾಗ್ತದೆ, ಯಾಕಂದ್ರೆ ಅದರದ್ದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದೆ. ತರಕಾರಿಯನ್ನು ನಾವು ಸಣ್ಣದ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದೇವು ಅಂದ್ರೆ 1 ವಾರದ್ದು 15 ದಿವಸದ ಒಮ್ಮೆ ಸಂಗ್ರಹಣೆ ಮಾಡಿಬಿಟ್ಟು ಅದನ್ನು ಗ್ರೇಡಿಂಗ್ ಮಾಡಿಬಿಟ್ಟು, ಗ್ರೇಡಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾವುದೇ ಒಂದು ಕಾಯಿಪಲ್ಯ ಅಥವಾ ಯಾವುದೇ ಹಣ್ಣನ್ನು ಗ್ರೇಡಿಂಗ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಹೋದ್ರೆ ಒಂದು ಒಳ್ಳೆ ಅದಕ್ಕೆ ಬೆಲೆ ಸಿಗುವಂತದ್ದು ಇರ್ತದೆ. ಸೊ ಅದನ್ನು ನಾವು ಮಾಡಿ ನಾವು ಮಾರ್ಕೆಟಿಗೆ ಒಯ್ದ್ರೆ ಒಂದು ಇದು ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ.
0: ಜೊತೆಗೆ ಹಣಕಾಸಿನ ನೆರವು ಹೇಗಿರ್ತದೆ, ಮುಖ್ಯವಾಗಿ ಎಷ್ಟು ವರ್ಷದ ಒಂದು ಮರುಪಾವತಿ ಸಾಮರ್ಥ್ಯ ಇರ್ತದೆ, ಜೊತೆ ಬಡ್ಡಿ ದರ ಹೇಗಿರ್ತದೆ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ?
1: ನಾವು ಹಣಕಾಸಿನ ನೆರವು ಒಂದು ಸಣ್ಣ ಮೈಕ್ರೋ ಎಂಟರ್ಪ್ರಿನ 5 ಲಕ್ಷ 10 ಲಕ್ಷ ಇವನ್ 2 ಕೋಟಿವರೆಗೂ ನಾವು ಮಾಡ್ಕೋಬಹುದು. 2 ಕೋಟಿವರೆಗೆ ಮಾಡಿದ್ರೆ ಅದಕ್ಕೆ 3% ಅಷ್ಟೇ ಒಂದು ಬಡ್ಡಿ ಇರುತ್ತೆ. ಅದಕ್ಕೆ ಇವತ್ತು ನಾವು ತಗೊಂಡೇವು ಅಂದ್ರೆ ಸಾಲ ನಮ್ದು ಒಂದು ಪ್ರೊಜೆಕ್ಟ್ಗೆ ತಗೊಂಡ್ರೆ 3% ರಿಯಾಯಿತಿ, 24 ತಿಂಗಳವರೆಗೆ ರಿಯಾಯಿತಿ ಇರುತ್ತೆ. 24 ತಿಂಗಳದ ಆದ್ಮೇಲೆ ನಮಗೆ 5 ವರ್ಷದ ನಮ್ದೇನು ನಾವು ಸಾಲ ಪಡೆದಿರ್ತೇವೆ ಅದನ್ನು ಮರುಪಾವತಿ ಮಾಡಕ್ಕೆ ಒಂದು ಈ ಯೋಜನೆಯಲ್ಲಿ ಕೊಡಕ್ಕೆ. ಇವನ್ KMF ಕೂಡ ಭಾಗವಹಿಸ್ತದೆ. ಈಗ ಹಾಲು ಉತ್ಪಾದನೆ, ಯಾಕಂದ್ರೆ ಕೆಲವೊಂದು ಹಳ್ಳಿಯಲ್ಲಿ ಬಹಳ ಕಡಿಮೆ ಇರುತ್ತದೆ, 3,000-5,000 ಲೀಟರ್, ಒಂದು 5,000 ಲೀಟರ್ದ ಹಾಲು ಉತ್ಪಾದನೆ ಆಗಿತ್ತಂದ್ರೆ ಅವರು ಸಂಗ್ರಹಣೆ ಮಾಡಿಬಿಟ್ಟು ಕೂಲ್ ಚೇಂಬರ್ ಕೂಡ ಮಾಡ್ಕೋಬಹುದು. ಅಂದ್ರೆ ಈಗ ಅದು ಬಹಳ ಪೆರಿಸಿಬಲ್ ಇರ್ತದೆ, ಕೀಪಿಂಗ್ ಕ್ವಾಲಿಟಿ ಬಹಳ ಕಡಿಮೆ ಇರ್ತದೆ. ಒಂದು 3-4 ಗಂಟೆಗಳ ನಾವು ಬೇರೆ ಇದು ಹೇಳಿದ್ರೆ ದಿನಗಳನ್ನು ಇದು ಮಾಡಬಹುದು, ಆದ್ರೆ ಹಾಲಿಂದು ಗಂಟೆಗಳಲ್ಲೇ ಹಾಳಾಗುವಂತದ್ದು ಇರ್ತದೆ. ಅವಕ್ಕೂ ಅವು KMF ದವರು ಬರಬಹುದು, APMC ಅವರು ಬರಬಹುದು, ಈ ಯೋಜನೆಯಲ್ಲಿ ಅವರು ಲಾಭ ಪಡಿಬಹುದು.
0: ಜೊತೆಗೆ ಈಗ ಈ ಕೃಷಿ ಈ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಯಾವ್ಯಾವ ಉದ್ದೇಶಕ್ಕೆ ಹಣಕಾಸಿನ ನೆರವು ಇಲ್ಲಿ ಲಭ್ಯ ಆಗ್ತದೆ?
1: ಚಟುವಟಿಕೆ ಅಂದ್ರೆ ಶೀತಲ ಗೃಹಗಳು ಮಾಡ್ಕೋಬಹುದು, ಪ್ಯಾಕ್ ಹೌಸ್ಗಳು ಮಾಡ್ಕೋಬಹುದು ಗ್ರೇಡಿಂಗ್ ಮಾಡಕ್ಕೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು, ಹಣ್ಣು ಮಾಗಿಸುವಂತದ್ದು ಅಂದ್ರೆ ರೈಪನಿಂಗ್ ಮಾಡುವಂತ ಚೇಂಬರ್ಗಳನ್ನು ಮಾಡ್ಕೋಬಹುದು, ಅಣಬೆ ಬೇಸಾಯ ಕೂಡ ಮಾಡಬಹುದು. ಅಣಬೆ ಬೇಸಾಯ ನೋಡಿ ಇದೊಂದು ಹೊಸದಿದು, ಈಗ ಏನದೆ ಒಂದು ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ರಿಚ್ ಫುಡ್ ಅಂದ್ರೆ ಅಣಬೆ ಬೇಸಾಯ ಸಿಗುತ್ತೆ. ಅದನ್ನ ದೊಡ್ಡ ಇದನ್ನು ಬೇಕಾಗಿಲ್ಲ, ಒಂದು 10-20 ಸಣ್ಣ ಒಂದು ಜಾಗದಲ್ಲಿ ಅಣಬೆ ಬೇಸಾಯದ. ಈಗ ಸೋಲಾರ್ ಬೇಸ್ಡು ಬಂದಿದ್ದಾವೆ ಅಣಬೆ ಬೇಸಾಯ ಕಲ್ಟಿವೇಷನ್ಗೆ, ಸೊ ಅವನ್ನ ಹಾಕೊಂಡು ಸಣ್ಣ ಇದರಲ್ಲಿ ಅಣಬೆ ಬೇಸಾಯ ಕೂಡ ಮಾಡ್ಕೋಬಹುದು. ಆಮೇಲೆ ಜೇನು ಕೃಷಿ ಮಾಡಬಹುದು, ಏನು ಬಯೋ ಫರ್ಟಿಲೈಸರ್ಸ್ ಕೂಡ ಉತ್ಪಾದನೆ ಮಾಡುವಂತ ಘಟಕಗಳನ್ನು ಹಾಕೋಬಹುದು, ಜೈವಿಕ ಗೊಬ್ಬರಗಳನ್ನ, ಗುಚ್ಛ ಬೆಳೆಗಳ ಸರಬಳಿ, ಈ ತರ ಎಲ್ಲ ಬಹಳಷ್ಟು ಇದು ಅದಾವ, ಅದನ್ನ ಎಲ್ಲ ಸದುಪಯೋಗ ಪಡ್ಕೋಬಹುದು.
0: ಜೊತೆಗೆ ಅರ್ಜಿಯನ್ನ ಯಾರು ಸಲ್ಲಿಸಬಹುದು, ಇದರ ಒಂದು ಲಾಭವನ್ನು ಯಾರು ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ, ಫಲಾನುಭವಿಗಳು ಯಾರಾಗಬಹುದು ಈ ಯೋಜನೆಯಲ್ಲಿ?
1: ಈ ಯೋಜನೆಯಲ್ಲಿ ಫಲಾನುಭವಿಗಳು ರೈತರಾಗಬಹುದು, ರೈತ ಉತ್ಪಾದಕರ ಸಂಸ್ಥೆಗಳಾಗಬಹುದು, ಪ್ರಾಂತೀಯ ಸಹಕಾರ ಒಕ್ಕೂಟಗಳು, ಕೃಷಿ ಉದ್ಯಮಿಗಳು, ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸಹಕಾರಿ ಸಂಘಗಳು, ಆಮೇಲೆ ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು ಕೂಡ ಆಗ್ಬಹುದು, ಆಮೇಲೆ ಖಾಸಗಿ ಮಾಲೀಕತ್ವ ಇದ್ದಂಥವರು ಕೂಡ ಆಗ್ಬಹುದು, ಈ ತರ ಫಲಾನುಭವಿಯಾಗಿ ಈ ಯೋಜನೆಯಿಂದ ಲಾಭ ಪಡಿಬಹುದು.
0: ಜೊತೆಗೆ ಈಗ ಯೋಜನೆ ಅವಧಿ ಬಹಳ ಮುಖ್ಯ. ಈಗ ಪ್ರಾರಂಭದಲ್ಲಿ ತಾವು ಹೇಳಿದ್ರಿ 2020-21 ಒಂದು ಅವಧಿಯಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಆರಂಭ ಆಯಿತು. ಈ ಯೋಜನೆಯ ಅವಧಿ ಎಷ್ಟು ವರ್ಷಗಳವರೆಗೆ ಇದು ಚಾಲ್ತಿಯಲ್ಲಿರ್ತದೆ?
1: ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಅನ್ನೆಲ್ಲ ಇದು 2020-21 ಪ್ರಾರಂಭ ಆಗಿ 2022-23 ಸುಮಾರು 13 ಕಾಲ, ಯಾಕಂದ್ರೆ ಯಾವ್ದಾದ್ರೂ ಒಂದು ಯೋಜನೆ ಪಂಚವಾರ್ಷಿಕ ಅಂತ ಇರ್ತಾರೆ, ಈ ಒಂದು ಯೋಜನೆಗೆ 13 ಕಾಲ ಅವಕಾಶ ಕೊಟ್ಟಿದ್ದಾರೆ. ಈಗ ಸದ್ಯ 2022-23 ತನಕ ಈ ಒಂದು ಯೋಜನೆಯ ಲಾಭ ಪಡಿಬಹುದು.
0: ಈ ಒಂದು ಯೋಜನೆಗೆ ಹಣಕಾಸಿನ ನೆರವನ್ನ ಯಾರ್ಯಾರು ಕೊಡ್ತಾರೆ, ಯಾವ್ಯಾವ ಸಂಸ್ಥೆಗಳು ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಪಾಲ್ಗೊಳ್ತವೆ?
1: ಇಲ್ಲಿ ಹಣಕಾಸಿನ ನೆರವು ಎಲ್ಲಾ ಬ್ಯಾಂಕ್ಗಳು, ಅದು ಯಾವುದೇ ಒಂದು ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿರ್ಬೋದು, ಸಣ್ಣ ಹಣಕಾಸಿನ ಬ್ಯಾಂಕ್ಗಳೂ ಇರ್ಬೋದು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ, ಇವೆಲ್ಲಾ ತರ ಇದ್ದಂತ ಬ್ಯಾಂಕ್ಗಳಿಂದ ಈ ಸಂಸ್ಥೆಗಳಿಂದ ಹಣಕಾಸಿನ ನೆರವು ಪಡ್ಕೋಬಹುದು.
0: ಈಗ ಅರ್ಜಿ ಸಲ್ಲಿಸುವಂತದ್ದು ಬಹಳ ಮುಖ್ಯ. ಹೇಗೆ ನಮ್ಮ ಫಲಾನುಭವಿಗಳು, ಯೋಜನೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಉದ್ಯಮಿಗಳು ಅರ್ಜಿಯನ್ನ ಯಾವ ಪೋರ್ಟಲ್ ಮೂಲಕ ಹೇಗೆ ಸಲ್ಲಿಸಬಹುದು ಅಂತ ಹೇಳ್ತೀರಿ?
1: ಅರ್ಜಿಯನ್ನ ಈಗೆಲ್ಲ ಇಂಟರ್ನೆಟ್ ಅಲ್ಲಿನೂ ನಾವು ಯಾವ ಫಲಾನುಭವಿ ಇದಾರೋ ಅವರು ಅರ್ಜಿ ಸಲ್ಲಿಸಬಹುದು. ಇದು www.agriinfra.dac.gov.in ಲಾಗಿನ್ ಅಲ್ಲಿ ಎಂಟ್ರಿ ಆದ್ರೆ ಅಲ್ಲಿ ಅರ್ಜಿ ಸಲ್ಲಿಸುವ ಒಂದು ಇದು ಸಿಗುತ್ತೆ, ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ರೈ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಆಫೀಸ್ ಅಥವಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಅವರು ಅರ್ಜಿ ಯಾವ ತರ ಸಲ್ಲಿಸಬೇಕಂತ ಹೇಳಿ ತಿಳ್ಕೊಂಡು ಅರ್ಜಿ ಸಲ್ಲಿಸಬಹುದು.
0: ಏನಕ್ಕೆ ಇಷ್ಟಪಡ್ತೀರಿ ಸರ್ ಮುಖ್ಯವಾಗಿ ಕೇಂದ್ರ ಪುರಸ್ಕೃತ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಫಲಾನುಭವಿಗಳು ಇದರ ಗರಿಷ್ಠ ಲಾಭವನ್ನು ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಕಿವಿ ಮಾತು?
1: ಫಲಾನುಭವಿಗಳು ಇದನ್ನ ಗರಿಷ್ಠ ಲಾಭ ಪಡ್ಕೋಬೇಕಂದ್ರೆ ಈಗೇನಿಗಿದೆ, ಈಗಾಗಲೇ ತಾವು ಹೇಳ್ದಂಗೆ ಒಕ್ಕಲುತನ ಬರೀ ನಾವು ಬೆಳೆದು ಯಾವುದೋ ಒಂದು ಮಾರ್ಕೆಟಿಗೆ ಕೊಡುವಂಥದ್ದಲ್ಲ, ಮೌಲ್ಯವರ್ಧನೆ ಮಾಡಿದರೆ ನಮಗೆ ಒಂದು ಒಳ್ಳೆ ಆದಾಯ ಸಿಗುತ್ತೆ ಮತ್ತು ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಆ ದೃಷ್ಟಿಯಿಂದ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ನಮಗೆ ಕೃಷಿಗೆ ಒಂದು ಒಳ್ಳೆ ಆದಾಯ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕೇಂದ್ರ ಪುರಸ್ಕೃತ ಯೋಜನೆ, ಸಾಕಷ್ಟು ಹಣಕಾಸಿನ ನೆರವು ದೊರೆತದೆ, ಜೊತೆಗೆ ಎಲ್ಲಾ ವರ್ಗದವರು ಈ ಒಂದು ಯೋಜನೆಯ ಫಲಾನುಭವಿಗಳು ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ, ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಈ ಯೋಜನೆ ಲಾಭವನ್ನು ಪಡ್ಕೋಬೇಕು ಅಂತ ತಾವು ಹೇಳಿದ ಹಾಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್, ಜೊತೆಗೆ ರಾಷ್ಟ್ರೀಕೃತ ಹಣಕಾಸು ಸಂಸ್ಥೆಗಳನ್ನು ಕೂಡ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಯೋಜನೆ ಗರಿಷ್ಠ ಲಾಭವನ್ನು ನಮ್ಮ ರೈತರಾಗಿರ್ಬೋದು, ಸಾರ್ವಜನಿಕರು, ನವೋದ್ಯಮಿಗಳು ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶೇಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡಾ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 26ನೇ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು, ಉಗ್ರವಾದ ಹಬ್ಬಿಸುವುದು ಹಾಗೂ ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಯಾವುದೇ ರೀತಿಯ ಇಬ್ಬಗೆಯ ನೀತಿಗೆ ಅವಕಾಶವಿರಬಾರದು ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಾಗಲಾರವು. ಪ್ರತಿಯೊಂದು ವಿವಾದಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಕ್ತ ಮಾರುಕಟ್ಟೆ, ವ್ಯಾಪಾರ ವೃದ್ಧಿ ಹಾಗೂ ಅಭಿವೃದ್ಧಿಯ ಹೊಸ ಹಾದಿಗಳನ್ನು ತೆರೆಯುವ ಪ್ರತಿಯೊಂದು ಪ್ರಯತ್ನಕ್ಕೂ ಭಾರತದ ಸಂಪೂರ್ಣ ಬೆಂಬಲವಿದೆ ಎಂದ ಪ್ರಧಾನಿ, ಇಂತಹ ಸಂಪರ್ಕ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಪ್ರಸ್ತಾಪಿಸಿದ್ದ ಎಸ್ಸಿಒ ನಾಗರಿಕ ಸಂವಾದ ವೇದಿಕೆಯ ಪ್ರಥಮ ಸಭೆಯು ಈ ವರ್ಷ ಭಾರತದಲ್ಲೇ ಆಯೋಜನೆಗೊಳ್ಳುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಈ ಬೆಳವಣಿಗೆ ಶೇಕಡಾ 6.9% ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ನಾಮಮಾತ್ರ ಜಿಡಿಪಿ ಶೇಕಡಾ 10.3% ಬೆಳವಣಿಗೆ ದಾಖಲಿಸಿದೆ. ಭಾರತವು ಸಾಧಿಸಿರುವ ಶೇಕಡಾ 7.8% ಆರ್ಥಿಕ ಪ್ರಗತಿಯು ದೇಶದ 140 ಕೋಟಿ ನಾಗರಿಕರ ಕಠಿಣ ಪರಿಶ್ರಮ ಹಾಗೂ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿಯವರು, ಕೋವಿಡ್ 19 ಸಾಂಕ್ರಾಮಿಕದ ನಂತರ ಎದುರಾದ ಜಾಗತಿಕ ಸವಾಲುಗಳು ಹಾಗೂ ವಿಶ್ವದ ಹಲವೆಡೆ ನಡೆಯುತ್ತಿರುವ ಯುದ್ಧಗಳ ಸನ್ನಿವೇಶದ ನಡುವೆಯೂ ಭಾರತವು ಅತ್ಯಂತ ವೇಗವಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಅಭಿವೃದ್ಧಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಅತ್ಯಗತ್ಯ ಎಂದಿರುವ ಪ್ರಧಾನಿ, ದೇಶೀಯ ಉತ್ಪನ್ನಗಳನ್ನು ಬಳಸುವ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಲು, ವೋಕಲ್ ಫಾರ್ ಲೋಕಲ್ ಪ್ರೋತ್ಸಾಹಿಸಲು ಹಾಗೂ ಭಾರತದಲ್ಲೇ ತಯಾರಾದ ವಸ್ತುಗಳಿಗೆ ಬೆಂಬಲ ನೀಡಲು ನಾಗರಿಕರಿಗೆ ಕರೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಚಿಂತನೆಯನ್ನು ಪಾಲಿಸಿದರೆ ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದು ಪ್ರಧಾನಿಯವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಉತ್ತಮ ಸಾಧನೆಯ ಶ್ರೇಯಸ್ಸು ದೇಶದ ಜನರು ಮತ್ತು ಅವರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಜಿಡಿಪಿ ಶೇಕಡಾ 7.8% ಬೆಳವಣಿಗೆ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತವನ್ನು ಚೈತನ್ಯಶೀಲ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕತೆಯ ದೇಶ ಎಂದು ಬಣ್ಣಿಸಿದೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶ್ವೇತಭವನದ ಹಿರಿಯ ಉಪ ಪತ್ರಿಕಾ ಕಾರ್ಯದರ್ಶಿ ಕುಶ್ ದೇಸಾಯಿ, ಭಾರತದ ಆರ್ಥಿಕ ಬೆಳವಣಿಗೆಯ ಅಂಕಿಅಂಶಗಳು ಭಾರತವನ್ನು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ನೋಡುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವನ್ನು ದೃಢಪಡಿಸಿವೆ ಎಂದು ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಶ್ವಬ್ಯಾಂಕ್ ರಚಿಸಿರುವ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ನ್ಯಾಯಾಲಯಕ್ಕೆ ಭಾರತದ ವಿರುದ್ಧ ತೀರ್ಪು ನೀಡುವ ಯಾವುದೇ ಅಧಿಕಾರವಿಲ್ಲ, ಅದರ ತೀರ್ಪು ಭಾರತಕ್ಕೆ ಕಾನೂನುಬದ್ಧವಾಗಿ ಅನ್ವಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಈ ನ್ಯಾಯಾಲಯವನ್ನು ಎಂದಿಗೂ ಅಂಗೀಕರಿಸಿಲ್ಲ, ಅದರ ವಿಚಾರಣೆಯಲ್ಲೂ ಭಾಗವಹಿಸಿಲ್ಲ, ಆದ್ದರಿಂದ ನ್ಯಾಯಾಲಯದ ತೀರ್ಪಿಗೆ ಭಾರತ ಬದ್ಧವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೇಗ್ನಲ್ಲಿರುವ ನ್ಯಾಯಾಲಯ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭಾರತ ನೀಡಿರುವ ಕಾರಣಗಳು ಸಮರ್ಥವಲ್ಲ ಎಂದು ಹೇಳಿತ್ತು. 1960ರ ಜಲ ಹಂಚಿಕೆ ಒಪ್ಪಂದದಡಿ ಭಾರತ ತನ್ನ ಬದ್ಧತೆಗಳನ್ನು ಮುಂದುವರಿಸಬೇಕು ಎಂದು ಸೂಚಿಸಿತ್ತು. ಆದರೆ ನ್ಯಾಯಾಲಯ ರಚನೆಯೇ ಒಪ್ಪಂದದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಭಾರತ ತಿಳಿಸಿದೆ. ಸಿಂಧು ಜಲ ಒಪ್ಪಂದ ಮತ್ತು ತನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಭಾರತದ ಸಾರ್ವಭೌಮ ನಿರ್ಧಾರಗಳಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ರಾಷ್ಟೀಯ ಭದ್ರತೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದಕತೆಯನ್ನು ಉಲ್ಲೇಖಿಸಿ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ನವದೆಹಲಿಯಲ್ಲಿ ಇಂದು ಜರ್ಮನಿ ಪರಿಸರ ಸಚಿವ ಕಾರ್ಸ್ಟನ್ ಶ್ನೇಡರ್ ಅವರೊಂದಿಗೆ ಸಭೆ ನಡೆಸಿದರು. ನಾಲ್ಕನೇ ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆಯ ಹಿನ್ನೆಲೆಯಲ್ಲಿ ಈ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆ

ಇಂದಿನಿಂದ ಜಾರಿಗೆ ಬಂದಿದೆ. ಇದು ಭಾರತದಲ್ಲಿ ಕಂಪ್ರೆಸ್ಡ್ ಜೈವಿಕ ಅನಿಲದ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು 2035-36 ಜಾರಿಗೆ ತರಲಾಗುವುದು ಮತ್ತು ಈ ಯೋಜನೆಯು ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರ ಸ್ತಂಭವಾಗಿ ಜೈವಿಕ ಸಿಎನ್ಜಿ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಸಿಬಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ. ಕಳೆದ ತಿಂಗಳ 6ರಂದು ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅನುಮೋದನೆ ನೀಡಿತು. ನೇಪಾಳದ ತ್ರಿಶೂಲಿ 3A ಜಲ ವಿದ್ಯುತ್ ಯೋಜನೆಯ ಕೆಸರಿನಿಂದ ತುಂಬಿದ ಸುರಂಗಗಳಲ್ಲಿ ಸಿಲುಕಿರುವ ಶಂಕೆ ಇರುವ 600ಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ರಕ್ಷಣಾ ಸಿಬ್ಬಂದಿ ಸ್ಫೋಟಕಗಳು, ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವಾಹದಿಂದ 939 ಮಂದಿ ಮೃತಪಟ್ಟಿದ್ದು 3925 ಮಂದಿ ನಾಪತ್ತೆಯಾಗಿದ್ದಾರೆ. ದೇಶಾದ್ಯಂತ 11,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ತಜ್ಞರು ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡುತ್ತಿದ್ದಾರೆ. ಭಾರತವು ಸುರಂಗ ರಕ್ಷಣಾ ಹಾಗೂ ವಿಧಿ ವಿಜ್ಞಾನ ತಜ್ಞರ ತಂಡಗಳನ್ನು ಕಳುಹಿಸಿದ್ದು ಮೃತರ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ನೇಪಾಳದ ಪ್ರವಾಹದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಮತ್ತು ಮೃತದೇಹಗಳನ್ನು ಸ್ವದೇಶಕ್ಕೆ ಹಸ್ತಾಂತರಿಸಲು ಹಲವು ಹಂತಗಳ ಪರಿಶೀಲನೆ ಅಗತ್ಯವಿದೆ ಎಂದು ಕಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೃತದೇಹಗಳ ಛಾಯಾಚಿತ್ರ, ಬೆರಳಚ್ಚು, ಡಿಎನ್ಎ ಮಾದರಿ ಹಾಗೂ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಹಸ್ತಾಂತರ ಪ್ರಕ್ರಿಯೆ ನಡೆಸಲಾಗುತ್ತದೆ. ಕುಟುಂಬದವರು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿರುವ ಛಾಯಾಚಿತ್ರಗಳ ಮೂಲಕ ಮೃತದೇಹಗಳನ್ನು ಗುರುತಿಸಿದರೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ವದೇಶಕ್ಕೆ ಕಳುಹಿಸಲು ರಾಯಭಾರ ಕಚೇರಿ ನೆರವು ನೀಡಲಿದೆ ಎಂದು ಕಚೇರಿ ತಿಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರ ಸಿದ್ದತೆ ನಡೆಸುತ್ತಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಜಿ20 ಹಣಕಾಸು ಸಭೆಯಲ್ಲಿ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇರ ಮತ್ತು ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ತರಲಾದ ಬದಲಾವಣೆಗಳ ಮುಂದುವರೆದ ಭಾಗವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋಬರ್ಧನ್ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಸುನಿಧಿ ಚೌಹಾಣ್ ಹಾಗೂ ಕುನಾಲ್ ಗಾಂಜವಾಲ ಹಾಡಿರುವ ಈ ಬಂಧನ ಚಿತ್ರದ ಒಂದು ಹಾಡು ಇದೀಗ. ಸಾಹಿತ್ಯ ಎನ್ ನಾಗೇಂದ್ರ, ಸಂಗೀತ ಮನೋಮೂರ್ತಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಗೆಳೆಯ ಚಿತ್ರದ ಹಾಡು ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಸ್ವರದಲ್ಲಿ, ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನವಿದೆ.

ಸೋನು ನಿಗಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪಯಣ ಚಿತ್ರದ ಒಂದು ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ ಇದೆ.

ವಿ ಮನೋಹರ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ ಗಂಡನ ಮನೆಯ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದಿರಿ ನಂದಿತಾ ಅವರ ಕಂಠದಲ್ಲಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕುನಾಲ್ ಗಾಂಜವಾಲ ಹಾಗೂ ಚಿತ್ರ ಹಾಡಿರುವ ಅಮೃತವಾಣಿ ಚಿತ್ರದ ಹಾಡು, ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಂಪಿ ನಾಯ್ಡು ಅವರ ಸಂಗೀತ.

0: ಕಾರ್ತಿಕ್ ಹಾಗೂ ನಂದಿತಾ ಅವರ ಕಂಠದಲ್ಲಿ ಸ್ಲಂ ಬಾಲ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸುಮನಾ ಕಿತ್ತೂರ್ ಅವರ ಸಾಹಿತ್ಯವಿದು, ಅರ್ಜುನ್ ಅವರ ಸಂಗೀತ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡಾ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರ್ಗಿ ತಾಲೂಕಿನ ಕದಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನಲ್ಲಿ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಾಪಗೋಳ ಅವರ ಜಮೀನಿನಲ್ಲಿ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹುಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿನ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೆಆರ್ ನಗರ ತಹಶೀಲ್ದಾರ್, ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಾನವನದ ಜಾಗದ ಶೇಕಡಾ 5% ಬಳಕೆ ಪ್ರಸ್ತಾವನೆ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನ್ಯ ಉದ್ದೇಶಕ್ಕೆ ಲಾಲ್ಬಾಗ್ ಜಾಗ ನೀಡಿಕೆ ಬಗ್ಗೆಯೂ ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತಂತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಉದ್ಯಾನವನದ ಜಾಗದ ಕುರಿತಂತೆ ಮತ್ತೊಮ್ಮೆ ಚರ್ಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನೂ ಕೆಲವು ತಾಲೂಕುಗಳ ಕುರಿತು ಪರಿಶೀಲನೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಚಾಲನೆ ದೊರೆತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 3 ತಿಂಗಳುಗಳಾಗಿದ್ದು ಏನು ಅಭಿವೃದ್ದಿ ಕಾರ್ಯ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಬರ ಪರಿಹಾರದಲ್ಲೂ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಗೂ ಮುನ್ನ ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಹೊಸ ಯುಗ ಇಂದಿನಿಂದ ಆರಂಭವಾಗಲಿದೆ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ರಾಜ್ಯದ ಕಾನೂನು ತಂಡದ ಹಿರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ನೈಜ ನೀರಿನ ಪರಿಸ್ಥಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕೈಗೊಳ್ಳಬೇಕಾದ ಮುಂದಿನ ಕಾನೂನಾತ್ಮಕ ಕ್ರಮಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಾಯಿತು. ಇದೇ ವೇಳೆ ಮೇಕೆದಾಟು ಯೋಜನೆಯ ಕುರಿತಂತೆಯೂ ಹಿರಿಯ ವಕೀಲರಿಗೆ ಸಚಿವರು ಮನವರಿಕೆ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮುಳುಗಡೆ ಪ್ರದೇಶದ ಸವಾಲುಗಳು, ಭೂಸ್ವಾಧೀನ, ಪರಿಹಾರ ವಿತರಣೆ, ಸಂಧಾನ ಪ್ರಕ್ರಿಯೆ ಹಾಗೂ ನ್ಯಾಯಾಲಯದಲ್ಲಿನ ಕಾನೂನು ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರಿಂದ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಪಡೆದ ಅವರು, ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲು ತಿಳಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿಯಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮಾಭಿವೃದ್ಧಿಗೆ ಪೂರಕವಾದ ಕಾಮಗಾರಿ ಕೈಗೊಂಡು ಗ್ರಾಮಗಳಲ್ಲಿ ಶಾಶ್ವತವಾದ ಆಸ್ತಿಗಳ ನಿರ್ಮಾಣ ಮಾಡಲು ನಿರ್ದೇಶನ ನೀಡಿದ್ದಾರೆ. ಈ ಸ್ವತ್ತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡುವಂತೆಯೂ ಆದೇಶಿಸಿದ ಸಚಿವರು, ಅರಿವು ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರುವಂತೆ ಮತ್ತು ಅವರಲ್ಲಿ ಓದುವ ಹವ್ಯಾಸ ಬೆಳೆಸಲು ಜಾಗೃತಿ ಮೂಡಿಸುವಂತೆಯೂ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂ ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಹಾಗೂ ಉತ್ತರ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ದಾರೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಬಳಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿರುವುದನ್ನು ಗಮನಿಸಿದ ಅವರು, ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಒತ್ತುವರಿಯಾಗಿರುವ ಜಮೀನುಗಳ ಜಂಟಿ ಸರ್ವೆ ಕಾರ್ಯವನ್ನು 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಕ್ಷೆ ಸಹಿತ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಹಿನ್ನೀರಿನ ಪ್ರದೇಶಗಳಿಗೆ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಂದಾಯ ಇಲಾಖೆ ಹಾಗೂ ಕಾವೇರಿ ನಿಗಮದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಒತ್ತುವರಿ ಜಮೀನುಗಳನ್ನು ನಿಖರವಾಗಿ ಗುರುತಿಸಬೇಕು ಎಂದು ನಿರ್ದೇಶನ ನೀಡಿದರು. ಸರ್ವೆ ಕಾರ್ಯಕ್ಕೆ ಅಗತ್ಯವಿರುವ ದಾಖಲೆಗಳು, ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯ ಸಹಕಾರ ನೀಡುವಂತೆ ಕಾವೇರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ ಸರ್ವೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧಿಸಿರುವುದನ್ನು ವಿರೋಧಿಸಿ ಅಡಿಕೆ ಬೆಳೆಗಾರರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ್ದ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ಅಡಿಕೆ ಬೆಳೆಯನ್ನೇ ನಂಬಿ ಬದುಕುತ್ತಿರುವ ಲಕ್ಷಾಂತರ ಬೆಳೆಗಾರರ ಹಿತರಕ್ಷಣೆಯನ್ನು ಕಡೆಗಣಿಸಿ ಸರ್ಕಾರ ದಿಢೀರ್ ಗುಟ್ಕಾ ನಿಷೇಧ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿ ಸಾವಿರಾರು ಬೆಳೆಗಾರರು ಮತ್ತು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಮಾಡಲು ಅವಕಾಶ ನೀಡುವ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಆರೋಪಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅರ್ಜಿಯನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡುವಂತೆ ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವಲ್ಲಿ ತಾಂತ್ರಿಕ ಕಾರಣಗಳು ಮತ್ತು ಕೆಳ ನ್ಯಾಯಾಲಯವು ಅನುಸರಿಸಿದ ಕಾರ್ಯವಿಧಾನವನ್ನು ಆರೋಪಿ ದರ್ಶನ್ ಪ್ರಶ್ನಿಸಿದ್ದಾರೆ. ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿರುವ ನೇಪಾಳದ ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠ ನೆರವಿಗೆ ಮುಂದಾಗಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ, ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಶಾರದಾ ಮಠದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ಅಲ್ಲಿನ ಜನರಿಗೆ ಅಗತ್ಯ ನೆರವು ನೀಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವ ಬೈಠ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೇ ಮೇ ಕಹಿಯೇ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೇ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೇ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೇ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೇ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೇ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಛ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಜ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆ ಲಕ್ಷಣ ಕ್ಯಾ ಹೋತ ಹೈ ಗುರುಜಿ?
3: ವಯಸ್ಸೆ ತೋ ದೋಹ ದೋ ಪಂಕ್ತಿಯೋಂಕ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೇ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೆ ಜಿಸ್ ಸೇ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
3: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
3: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
3: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
3: ಅಚ್ಛಾ, ಅಗಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಂಬ ಹೇಗೆ ಬಾಸಿತಾ?
1: ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
3: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೇ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ, ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ, ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ, ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
3: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
3: ಹಾಂ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
3: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ, ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೇ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
3: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
3: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ದೋಹಾ ಸುನಾಯಿನ
3: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
1: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
3: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ, ಬೇಚಾರಾ ಓ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
3: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
3: ತುಮ್ನೆ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕನಿ ಚಾಹಿಯೇ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ, ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈಂ ಕಹತಾ ಹೂಂ ಗುರುಜಿ.
3: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
3: ತುಂಬಿ ಏಕ್ ಬಾರ್ ಕಹೋ ಸೀತಾ.
1: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹೂ ಓರ್ ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
3: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲ್ನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ, ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ, ಇಸ್ಲಿಯೇ मानव को कठोर वचन कभी नहीं बोलना चाहिए।
1: इसी के बारे में कहा जाता है, जब अपना मुख खोलो तुम मीठी बोली बोलो तुम।
3: तुमने बिल्कुल ठीक कहा सीता। अब रहीम जी से लिखा हुआ यह दोहा सुनो। तरवर फल नहीं खाते हैं, सरवर पिए न पान, कही रहीम पर काज हिता, साधना धरे शरीर। तुम भी एक बार सीता।
1: तरवर फल नहीं खाते हैं, सरवर पिए ही न पान, कही रहीम पर काज हित, साधु न धरे शरीर।
3: ठीक है, रहीम जी का कहना है इस जगत में पेड़ पौधे अपना फल स्वयं नहीं खाते, सरोवर अपना पानी स्वयं नहीं पीता। इसी प्रकार इस जगत में साधु संत दूसरों के उपकार के लिए ही अपना शरीर धारण करते हैं।
2: यहाँ मेरा एक संदेह है गुरु जी।
3: कहो ना।
2: आपने कहा अपना पानी, पानी तो स्त्रीलिंग है ना।
3: तुमने बहुत सुंदर प्रश्न पूछा है विघ्नेश। हिंदी में ईकारांत शब्द साधारणतया स्त्रीलिंग माने जाते हैं, लेकिन ये पांच शब्द ईकारांत होते हुए भी पुल्लिंग माने जाते हैं। वे हैं पानी, घी, दही, मोती और जी। इसे समझना बहुत आवश्यक है। अब अंतिम दोहा तुम कहो।
1: जिन ढूंढा तिन पाईया, गहरे पानी पैठ, मैं बूढ़ी डूबन डरी, रही किनारे बैठ।
3: इस दोहे का भाव सुनो। कवि कहते हैं जो समुद्र के गहरे पानी में डुबकी मार सकता है उसी को मोती मिलता है। एक बूढ़ी डुबकी नहीं मार सकी, किनारे पर ही बैठी रही, उसे कोई मोती नहीं मिला। कन्नड़ में सीता।
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
3: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
3: ಹಾ,
1: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೇ ಗುರುಜಿ?
3: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯೆ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ್ ಲೇನೆ ಸೇ ಉನ್ಕಾ ಆಚರಣ ಕರ್ತೆ ಜಾನೆ ಸೇ ನರ್ ಹರ್ ಬನ್ ಸಕ್ತಾ ಹೈ, मानव माधव बन सकता है। ऐसा करते हुए मानव सच्चे अर्थ में भारतीय कहलाता है। भव्य भारत का निर्माण करने में अपना अमूल्य योगदान दे सकता है।
1: तब तो हम भी इन दोहों का कंठस्थ करेंगे, इनमें पाए जाने वाले दिव्य संदेशों को अपने जीवन में उतारते हुए सच्चे मानव बनने का प्रयत्न करेंगे।
3: अच्छा, इसी के साथ आज का पाठ समाप्त करेंगे।
1: नमस्ते गुरु जी।
2: नमस्ते गुरु जी।
0: हिंदी पाठ ಕೇಳಿದ್ರಿ? ನಡೆಸಿಕೊಟ್ಟವರು ಕೆವಿ ಶ್ರೀನಿವಾಸಮೂರ್ತಿ, ಇವರೊಂದಿಗೆ ಭಾಗವಹಿಸಿದವರು ಸೀತಾ ತೇಜಸ್ವಿನಿ ಹಾಗೂ ವಿಘ್ನೇಶ್ವರ ಹೆಗಡೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ 6:30. ಇಂದು 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಕುರಿತಾಗಿ ಬೆಂಗಳೂರು ಹೈನುಗಾರಿಕಾ ಕಾಲೇಜ್ನ ಸಹ ಪ್ರಾಧ್ಯಾಪಕರಾಗಿರುವ ಡಾ ನಾಗಮಣಿ ಎ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ಕನಕಪುರ ತಾಲೂಕು ದೊಡ್ಡಗಬ್ಬಳ್ಳಿಯ ಗುರುಮಾದಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ ಕೇಳಬಹುದು. ಇನ್ನು ಸಿರಿಗಂಧ 7:45. 9:15 ಭವಾನಿ ಹೆಗಡೆ ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ ಇದೆ. ಪಕವಾದ್ಯದಲ್ಲಿ ವಾಯ್ಲಿನ್ ಸಿಎನ್ ತ್ಯಾಗರಾಜು, ಮೃದಂಗ ಅನಿರುದ್ಧ್ ಎಸ್ ಭಟ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮ್ಯೂಸಿಕಲ್ ಯಾರ್ಸ್ ಮ್ಯಾಜಿಕಲ್ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ್ ಬಿಲೋ ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ 3:30 ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹೋಮ್ ಬಿಸಿಲಿನಲ್ಲಿ ಇವತ್ತು ಆಕಾಶವಾಣಿ ಎಫ್ ಎಂ ರೈಂಬೋದ ಹುಟ್ಟುಹಬ್ಬದ ಸಲುವಾಗಿ ಹುಟ್ಟುಹಬ್ಬದ ಕುರಿತಾಗಿಯೇ ಕ್ವಿಜ್ ಇರುತ್ತೆ, ರಸಪ್ರಶ್ನೆ ಇರುತ್ತೆ. ನಮ್ಮ ಪ್ರಶ್ನೆಗಳಂತೂ ರೆಡಿಯಾಗಿದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಅಂತ ಗೊತ್ತು. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಇವತ್ತಿನ ಶುಭಾಶಯಗಳು. ಆರ್ಜೆಗಳಾಗಿ ನಮಗೆಷ್ಟು ಸಂತೋಷವೋ, ಕೇಳುಗರಾಗಿ ನಿಮಗೂ ಅಷ್ಟೇ ಸಂತೋಷದ ದಿನ ಇದು ಅಂತ ಗೊತ್ತು. ಎಫ್ ಎಂ ರೈನ್ಬೋ ಆನಿವರ್ಸರಿ, ಎಫ್ ಎಂ ರೈನ್ಬೋ ಹುಟ್ಟು ಹಬ್ಬ ಇವತ್ತು. ಅದಕ್ಕಾಗಿ ನಾವೆಲ್ಲರೂ ಕೂಡ ಶುಭಾಶಯವನ್ನು ಬೆಳಗ್ನಿಂದ ವಿನಿಮಯ ಮಾಡಿಕೊಳ್ತಾನೆ ಇದ್ದೀವಿ. ಆ ಬಗ್ಗೆ ಮತ್ತಷ್ಟು ಮಾತಾಡೋಣ. ಆದರೆ ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಕನ್ನಡದ ಸಾಹಸ ಸಿಂಹ ಅಭಿನಯ ಭಾರ್ಗವ ಹುಟ್ಟಿದ ದಿನವೇ ಹಿಂದಿ ಚಿತ್ರರಂಗದ ಈ ಖ್ಯಾತ ಅಭಿನೇತ್ರಿ ಹುಟ್ಟಿದ್ದು. ಪ್ಯಾರಲಲ್ ಸಿನಿಮಾದಲ್ಲಿ ಅಷ್ಟೇ ಯಾಕೆ, ಮೈನ್ ಸ್ಟ್ರೀಮ್ ಸಿನಿಮಾದಲ್ಲೂ ಕೂಡ ಅತ್ಯದ್ಭುತ ಅಭಿನಯ ನೀಡಿದ ಇವರಿಗೆ 5 ನ್ಯಾಷನಲ್ ಅವಾರ್ಡ್, 5 ಫಿಲ್ಮ್ಫೇರ್ ಪ್ರಶಸ್ತಿಗಳು ಸಂದಿವೆ. ಇವರ ಹೆಸರು ಮತ್ತು ಹುಟ್ಟಿದ ದಿನಾಂಕ ನೀವು ತಿಳಿಸಬೇಕು. ಸಾಹಸ ಸಿಂಹ ಅವರ ಹುಟ್ಟುಹಬ್ಬ ನಿಮಗೆ ಗೊತ್ತಿದ್ರೆ ಈ ಒಂದು ನಾನು ಕೊಟ್ಟಿರುವಂತಹ ಸುಳಿವುಗಳನ್ನು ಹಿಡ್ಕೊಂಡು ನೀವು ಹಿಂದಕ್ಕೆ ಹೋದರೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಉತ್ತರ ಬರಲಿ. 5 ನ್ಯಾಷನಲ್ ಅವಾರ್ಡ್, 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನ ಪಡೆದುಕೊಂಡಂತಹ ನಟಿ ಇವರು, ಹಿಂದಿಯ ನಟಿ. ಯಾರು ಅವರು ಬೇಗ ಕಂಡುಹಿಡಿದು ಮೆಸೇಜ್ ಮಾಡಿ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಇದೀಗ ಹೊಂ ಬಿಸಿಲಿನಲ್ಲಿ ಯಾರೆಲ್ಲ ಕೂಡ ಆನ್ಸರ್ ಮಾಡಿದ್ದಾರೆ, ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ತುಂಬಾ ಜನ ಸರಿ ಉತ್ತರವನ್ನು ಕಳಿಸಿದ್ದೀರಿ, ಆದರೆ ಮೊದಲಿಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅವರ ಹೆಸರನ್ನ ಮಾತ್ರ ಹೇಳ್ತೀವಿ.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
2: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
1: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
2: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
1: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು 9740556666.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಹೋಮ್ ಬಿಸಿಲಿನಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟವರು ಹೆಚ್ಆರ್ ರುದ್ರಸ್ವಾಮಿ, ನೇತ್ರ, ಎನ್ಆರ್ ಪ್ರಸಾದ್, ಬಿಂದು ಪ್ರಕಾಶ್, ಹೊನ್ನೂರು ಅಲಿ, ದಿಲೀಪ್ ಕಲ್ಯಾಣ್ಕರ್, ಬಾಬಾ ಕಲ್ಯಾಣ್, ಮಂಜುನಾಥ್ ಲಗ್ಗೆರೆ, ಎನ್ಜಿ ಬಸವರಾಜ್, ಹಾಗೆ ಭಾಗ್ಯ ರಾಮಣ್ಣ. ಇಷ್ಟು ಜನರ ಉತ್ತರಗಳು ನಮಗೆ ಬೇಗ ತಲುಪ್ತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಅಂದಹಾಗೆ ಯಾರೆಲ್ಲ ಶಬಾನಾ ಅಜ್ಮಿ ಅಂತ ಗುರ್ತು ಹಿಡಿದ್ರಿ, ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿತ್ತು. ಹೌದು, ಕನ್ನಡದ ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಕೂಡ 18 ಸೆಪ್ಟೆಂಬರ್ 1950. ಹಾಗೆ ಶಬಾನಾ ಆಜ್ಮಿ ಅವರು ಕೂಡ ಹುಟ್ಟಿದ್ದು 18 ಸೆಪ್ಟೆಂಬರ್ 1950. ನ್ಯಾಷನಲ್ ಅವಾರ್ಡ್ ಬಂದಿದ್ದು ಯಾವ್ಯಾವ ಸಿನಿಮಾಕ್ಕೆ ಗೊತ್ತಾ? ಶಬಾನಾ ಆಜ್ಮಿಗೆ ಅಂಕುರ್, ಅರ್ತ್, ಖಾನ್ದಾರ್, ಪಾರ್, ಹಾಗೆ ಗಾಡ್ ಮದರ್, ಇಷ್ಟು ಚಿತ್ರಗಳಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಂದಿತ್ತು. ಇದಲ್ಲದೆ 5 ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಮತ್ತು ಇವೆಲ್ಲದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಅಂತಂದ್ರೆ ಚಿತ್ರರಸಿಕರು ನೋಡಿ ಅವರ ಅಭಿನಯವನ್ನು ಹಾಡಿ ಹೊಗಳಿದ್ದು ಮೆಚ್ಚಿದ್ದು. ಶಬಾನಾ ಅಜ್ಮಿ ಹೆಸರನ್ನ ಸ್ಮರಿಸಿಕೊಳ್ಳದೆ ನಾವು ಬಾಲಿವುಡ್ನ ಇತಿಹಾಸವನ್ನು, ಬಾಲಿವುಡ್ನ ದಾಖಲೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ವಿಷ್ಣುವರ್ಧನ್ ಅವರ ಹೆಸರು ತೆಗೆದುಕೊಳ್ಳದೆ ನಾವು ಕನ್ನಡ ಚಿತ್ರರಂಗದ ಕುರಿತಾಗಿ ಕೂಡ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರೂ ಕೂಡ ಅವಿಸ್ಮರಣೀಯರು. ಇರಲಿ, ಇವತ್ತು ಹುಟ್ಟುಹಬ್ಬದ ಸ್ಪೆಷಲ್ ಕ್ವಿಜ್ ಇರುತ್ತೆ ಅಂತ ಹೇಳಿದೆ. ಮತ್ತೊಂದು ಹುಟ್ಟುಹಬ್ಬದ ಕುರಿತಾಗಿಯೇ ಇರುವಂತಹ ಪ್ರಶ್ನೆ ಹೀಗಿದೆ ನೋಡಿ. ಕನ್ನಡದ ಹೆಮ್ಮೆಯ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೂ ಆದಂಥ ಇವರು ನಾಟಕಕಾರರಾಗಿ, ನಟರಾಗಿ ಪ್ರಸಿದ್ಧಿ ಹೊಂದಿದವರು. ಇವರ ಹುಟ್ಟುಹಬ್ಬದ ದಿನದಂದೇ ಹಿಂದಿಯ ಅಪರೂಪದ ಗಾಯಕಿ ಮಧುಬಾಲ ಝವೇರಿ ಅವರ ಹುಟ್ಟುಹಬ್ಬ, ಝವೇರಿ ಅಂತ ಕೂಡ ಹೇಳಬಹುದು, ಮಧುಬಾಲ ಝವೇರಿ ಅವರ ಹುಟ್ಟುಹಬ್ಬ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತೆ ಅವರ ಹುಟ್ಟಿದ ದಿನಾಂಕವನ್ನು ನೀವು ಮೆಸೇಜ್ ಮಾಡಬೇಕು. ಇವರು ಕನ್ನಡದ ಹೆಮ್ಮೆಯ ಸಾಹಿತಿ ಮಾತ್ರವಲ್ಲ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಮತ್ತೆ ಕನ್ನಡ ಮಾತ್ರ ಅಲ್ಲದೆ ಇನ್ನೂ 4-5 ಭಾಷೆಯ ಚಿತ್ರಗಳಲ್ಲಿ ಕೂಡ ಇವರು ಕೆಲಸ ಮಾಡಿದಂಥ ಅನುಭವ ಹೊಂದಿದ್ದವರು. ಇವರ ಬರ್ಡೇ ಹಾಗೆ ಮಧುಬಾಲ ಝವೇರಿ ಅವರ ಬರ್ಡೇ ಒಂದೇ ದಿನ ಬರುತ್ತೆ. ನೀವು ಬರ್ಡೇ ಹಾಗೇನೆ ಇವರ ಹೆಸರು ಎರಡನ್ನೂ ಕೂಡ ಮೆಸೇಜ್ ಮಾಡಬೇಕು ನಮಗೆ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಈ ದಿನ ಖುಷಿಯಾಗಿದೆ, ಪ್ರತಿದಿನ ಕೂಡ ಖುಷಿಯಾಗಿರುತ್ತೆ. ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರೆ ಚಂದ ಅತಿ ಚಂದ ಗೀತೆಗಳು, ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ ನಿಮ್ದಾಗತ್ತೆ. ಇವತ್ತು ರೈನ್ಬೋ ಹುಟ್ಟುಹಬ್ಬದ ಸಲುವಾಗಿ ನಡೆಸ್ತಾ ಇರುವಂತಹ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳೋದಾದ್ರೆ, ಜಯಶ್ರೀ, ಸುನಿಲ್, ಪ್ರಸನ್ನ ಕುಮಾರ್, ಗುರುರಾಜ್ ಕುಟುಂಬ, ಹಾಗೆ ದೇವಿ ಸಿಂಗ್, ಚಂದ್ರಶೇಖರ್, ನಿಧಿ ದಾವಣಗೆರೆ, ಆಶಾ ಶ್ರೀನಿವಾಸ್, ಗಾಯತ್ರಿ, ಚಂದ್ರಶೇಖರ್, ಸುಮಿತ್ರಾ, ರೇವಪ್ಪ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಎರಡನೇ ಪ್ರಶ್ನೆಗೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗಿರೀಶ್ ಕಾರ್ನಾಡ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 19 ಮೇ 1938 ಇವರು ಹುಟ್ಟಿದ್ದು. ತುಂಬಾ ಜನ ಏನ್ ಮಾಡಿದ್ರಿ ಗೊತ್ತಾ, ಗಿರೀಶ್ ಕಾರ್ನಾಡ್ ಅವರ ಹೆಸರನ್ನ ಕಳಿಸಿದ್ರಿ, ನಿಮ್ಗೆ ಕೇಳಿದ ತಕ್ಷಣ ಖುಷಿ ಆಯ್ತು, ನಂಗೆ ಗೊತ್ತು ಆನ್ಸರ್ ಅಂತ ಕಳಿಸ್ಬಿಟ್ರಿ. ಆದ್ರೆ ಪ್ರಶ್ನೆಯ ಅರ್ಧಕ್ಕಷ್ಟೇ ಉತ್ತರ ಕೊಟ್ಟಿದ್ರಿ, ಇನ್ನ ಅರ್ಧ ಉತ್ತರ ಬಾಕಿ ಇತ್ತು, ಹಾಗಾಗಿ ನಿಮ್ಮ ಹೆಸರನ್ನ ಕನ್ಸಿಡರ್ ಮಾಡೋದಕ್ಕೆ ಆಗ್ಲಿಲ್ಲ. 19 ಮೇ 1938 ಅಂತ ಕೂಡ ಸೇರಿಸಿ ನೀವು ಕಳಿಸ್ಬೇಕಾಗಿತ್ತು. ಇರ್ಲಿ, ಗಿರೀಶ್ ಕಾರ್ನಾಡ್ ಅವರು ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೆ ಮರಾಠಿ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದಾರೆ. ಇವರು ನಾಟಕಕಾರರಾಗಿ ಎಷ್ಟು ಪ್ರಸಿದ್ಧರೋ ನಟರಾಗಿಯೂ ಕೂಡ ಅಷ್ಟೇ ಪ್ರಸಿದ್ಧರು. ಇವರ ಕುರಿತಾಗಿದ್ದ ಪ್ರಶ್ನೆ ತುಂಬಾ ಜನರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತು. ಇದೀಗ ಮುಂದಿನ ಪ್ರಶ್ನೆಗೆ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅನ್ನೋಂತ ಕುತೂಹಲ ನಂದು. 6th January 6ನೇ ಜನವರಿ ಇವರ ಹುಟ್ಟುಹಬ್ಬ. ತಮಿಳು ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಹೊಸ ನಾದದ ಅಲೆ ಹುಟ್ಟುಹಾಕಿದವರು ಇವರು. 7 ನ್ಯಾಷನಲ್ 2 ಗ್ರಾಮಿ ಅವಾರ್ಡ್, 7 ತಮಿಳ್ನಾಡು ಸ್ಟೇಟ್ ಅವಾರ್ಡ್, ಹಾಗೆ 15 ಫಿಲಂಫೇರ್ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ಹೊಂದಿರುವಂತಹ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ನೀಡಿ ಗೌರವ ನೀಡಿದೆ. ಯಾರು ಈ ಮ್ಯೂಸಿಕ್ ಡೈರೆಕ್ಟರ್? ತಮಿಳಿನಲ್ಲಿ ಹಾಗೆ ಹಿಂದಿಯಲ್ಲೂ ಕೂಡ ಇವರು ಫೇಮಸ್. ಯಾರು ಈ ಮ್ಯೂಸಿಕ್ ಡೈರೆಕ್ಟರ್ ಅಂತ ನೀವು ಸರಿಯಾಗಿ ಉತ್ತರ ಕಳಿಸಬೇಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ.

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. 6th January ಬರ್ಡೇ ಯಾವುದು ಅಂತ ಕೇಳ್ತಾನೆ, ಎಷ್ಟು ಮೆಸೇಜಸ್ ಬಂತು ಗೊತ್ತಾ? ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಅಂತ ಒಂದು ಸ್ವಲ್ಪ ಸ್ಲೋ ಆಗೇ ಶುರು ಆಗಿತ್ತು ಹಾಡು, ಆದರೆ ಮೆಸೇಜ್ಗಳಂತೂ ಫಾಸ್ಟ್ ಫಾಸ್ಟ್ ಆಗಿ ಬಂತು, ತಲುಪ್ತು ನಮ್ಮನ್ನ. ಮೇರಿ ಜೋನ್ಸ್, ರಘುನಾರಾಯಣ್, ಸುಬ್ರಹ್ಮಣ್ಯ, ಜಯಂತ್, ರವೀನ್ ಕೊಪ್ಪ, ಸುಭಾನ್ ಕೋರಿ, ಶ್ರೀಕಾಂತ್ ಗುಡ್ಕಿಂಡಿ, ಪದ್ಮಶ್ರೀ ಕುಟುಂಬ, ಹಾಗೆ ಉಮೇಶ್, ಸುಷ್ಮಾ ಕಾರ್ತಿಕ್, ಯೋಗಾನಂದ, ಇಷ್ಟು ಜನರು ಸರಿಯಾದಂತಹ ಉತ್ತರ ಕೊಟ್ಟಿದ್ರು. ಹೌದು, ಎಆರ್ ರೆಹಮಾನ್ ಅವರ ಬರ್ಡೇ. ಇವರ ಹುಟ್ಟುಹಬ್ಬ 1967 January 6 ಇವರಿಗೆ ಆಗಲೇ ಹೇಳಿದ ಹಾಗೆ 7 ನ್ಯಾಷನಲ್ ಅವಾರ್ಡ್, 2 ಗ್ರಾಮಿ ಅವಾರ್ಡ್, 7 ತಮಿಳ್ನಾಡು ಸ್ಟೇಟ್ ಅವಾರ್ಡ್ಸ್, ಹಾಗೆ 15 ಫಿಲಂ ಫೇರ್ ಪ್ರಶಸ್ತಿಗಳು ಸಿಕ್ಕಿತ್ತು. ಮಾತ್ರ ಅಲ್ಲ, ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಒಂದು ಹೊಸ ಟ್ರೆಂಡ್ನ ಸೆಟ್ ಮಾಡ್ತು. ಆ ಟ್ರೆಂಡ್ ಸೆಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಅವರು ಪ್ರಖ್ಯಾತಿಯನ್ನು ಹೊಂದಿದ್ರು. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾ ಇದ್ದೀಗ ಮುಂದಿನ ಪ್ರಶ್ನೆ ಕಡೆಗೆ ಸಾಕ್ತಾ ಇದ್ದೀವಿ. ಇವರು ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಆಯ್ತಾ, ಭದ್ರಾವತಿಯಲ್ಲಿ ಹುಟ್ಟಿದ್ದು. 2009 ಶಿಶಿರ ಅನ್ನುವಂತಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಪಯಣ ಶುರು ಆಯಿತು ಅಫಿಷಿಯಲ್ ಆಗಿ. 2015 ಈಚೆಗೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಬಹುದು. ಇವರು ಯಾವುದೆಲ್ಲ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರತಿಯೊಂದು ಚಿತ್ರದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಇವರ ಹೆಸರು ಮತ್ತು ಬರ್ಡೇ ನೀವು ನಮಗೆ ತಿಳಿಸಬೇಕು, ಯಾರು ಇವರು ಅಂತ. ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಬೇಗ ಬೇಗ ನಿಮ್ಮ ಸಂದೇಶ ಬರಲಿ, ಕಾಯ್ತಾ ಇರ್ತೀವಿ.

0: ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಮ್ಮ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಪೂರ್ತಿ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅರ್ಧಕ್ಕಲ್ಲ. ಸುಧಾಮೂರ್ತಿ, ಶ್ರೀ ಲಕ್ಷ್ಮಿ ಗುರುರಾಜ್, ಹಾಗೆ ವಾಣಿಶ್ರೀ, ಪೂರ್ಣಿಮಾ, ಹ್ಯಾಬೆಲ್ ರಾಘವೇಂದ್ರ, ಪ್ರಕಾಶ್ ಅಕ್ಕಪಾಡಿ ಮತ್ತೆ ಆನಂದ ದೇಸಾಯಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಬಿ ಅಜ್ನೀಶ್ ಲೋಕನಾಥ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಅಜ್ನೀಶ್ ಲೋಕನಾಥ್ ಅಂತ ತುಂಬಾ ಜನ ಸರಿಯಾಗಿ ಗೆಸ್ ಮಾಡಿದ್ದೀರಿ, ಆದ್ರೆ ಅವರ ಬರ್ಡೇ ಮಾತ್ರ ಕೆಲವೇ ಕೆಲವು ಮಂದಿ ಹೇಳಿದ್ದು. ಸರಿಯಾದಂತಹ ಉತ್ತರ ಆಗಿತ್ತು ಅಜ್ನೀಶ್ ಲೋಕನಾಥ್ ಜೊತೆಗೆ 20th November 1985 ಅಂತ ಉತ್ತರ ಕೊಡಬೇಕಾಗಿತ್ತು. 20 November 1985 ಅಥವಾ 86 ಅಂತ ಕೆಲವು ಕಡೆ ದಾಖಲೆ ಇದೆ. ಇರಲಿ, 20 November ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ತಿಳಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ತುಂಬು ಪ್ರೀತಿಯಿಂದ ಉತ್ಸಾಹದಿಂದ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.
2: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
3: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
2: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
3: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
2: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್ ಎಫ್ಎಂ ರೇನ್ಬೋಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ಬೆಳಗಿನಿಂದ ನೀವು ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 4:01:30 ಆಗಿದೆ. ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು, ವಿಶೇಷ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಹಾಗಿದ್ರೆ ಈ ಹೊತ್ತಿನಲ್ಲಿ ನಿಮಗೆ, ನಿಮಗೋಸ್ಕರ ಕೇಳಿಸ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂದರ್ಶನ ಅಂದರೆ ಸಂಜಿತ್ ಹೆಗಡೆ ಅಲ್ವಾ. ಎಷ್ಟೋ ಯುವಕರ ಹೃದಯ ಗೆದ್ದಂತಹ ಗಾಯಕ ಸಂಜಿತ್ ಹೆಗಡೆ ಅವರ ವಿಶೇಷ ಸಂದರ್ಶನ. ಇವರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ರಮ್ಯಾ ಮತ್ತು ಸಚಿನ್ ಆರ್ಜೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕ ನೆರವು ಜಿ ಮೋಹನ್ ರಾಜ್. ಬನ್ನಿ, ಹಾಗಿದ್ರೆ ತಡ ಯಾಕೆ, ಸಂಜಿತ್ ಹೆಗಡೆ ಅವರ ಮಧುರವಾದಂತಹ ಸ್ವರದ ಹಾಗೆ ಅವರ ಮಾತುಗಳನ್ನು ಕೂಡ ಕೇಳೋಣ.

0: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಎಫ್ಎಂ ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇಂದು ಕೂಡ ವಿಶೇಷ ಕಾರ್ಯಕ್ರಮಗಳ ಸರಮಾಲೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಯಾಗ್ತಾರೆ. ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.
1: ನಾನು ನಿಮ್ಮ ರೈನ್ಬೋ ಗಳೆಯ ಸಚಿನ್ ಬನವಾಸಿ.
0: ಕೆಲವರ ಧ್ವನಿಯಲ್ಲಿ ಏನೋ ಒಂಥರ ಮ್ಯಾಜಿಕ್ ಇರುತ್ತೆ, ಕೇಳಿದ ತಕ್ಷಣ ಮನಸ್ಸಿಗೆ ಕನೆಕ್ಟ್ ಆಗತ್ತೆ. ಮಾಯಾವಿ ಮಿನುಗು ನೀನು ಅಂತ ಪ್ರೀತಿಯ ಮೆಲೋಡಿ ಹಾಡಾಗ್ಲಿ, ಹೈ ಎನರ್ಜಿ ಪೆಪ್ಪಿ ಸಾಂಗ್ ಇರಲಿ, ತಮ್ಮ ವಿಶಿಷ್ಟ ಧ್ವನಿ ಹಾಗೆ ವೆಸ್ಟರ್ನ್ ಟಚ್ ಶೈಲಿಯಿಂದ ಯುವಜನತೆಯ ಹಾಟ್ ಫೇವರೇಟ್ ಆದ ಯಂಗ್ ಅಂಡ್ ಹ್ಯಾಂಡ್ಸಮ್ ಸಿಂಗರ್ ಸಂಚಿತ್ ಹೆಗಡೆ ರೈನ್ಬೋ ಹುಟ್ಟುಹಬ್ಬಕ್ಕೆ ವಿಶೇಷ ಅತಿಥಿಯಾಗಿ ಇಂದು ನಮ್ಮ ಜೊತೆಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಹಾಯ್ ಸಂಚಿತ್, ಹೇಗಿದ್ದೀರಿ?
2: ನಮಸ್ತೆ. Hi, Ramya. Hi, Sachin.
0: Hi.
2: Thank you for having me here.
0: ಇವತ್ತಿಗೆ ನಮ್ಮ ಎಫ್ ಎಂ

0: ಕನ್ನಡ ಕಾಮನ ಬಿಲ್ಲಿಗೆ 25 ವಸಂತಗಳು. ಈ ಸ್ಪೆಷಲ್ ಕ್ಷಣಗಳನ್ನ ನಿಮ್ ಜೊತೆ ನಾವು ನಮ್ಮ ಕೇಳುಗರು ಕಳೀತಾ ಇರೋದೇ ಒಂಥರ ಥ್ರಿಲ್ ಕೊಡ್ತಾ ಇದೆ. ನೀವು ಹಾಡುವಂತ ಹಾಡಿಗೆ ನೀವು ಸ್ಪೆಷಲ್ ಎಫೆಕ್ಟ್ ಕೊಡ್ತೀರಲ್ಲ ಸ್ಟೇಜ್ ಮೇಲೆಲ್ಲ, ಹಾಗಿದೆ ಇವತ್ತು ನಮಗೆ. ನಿಮಗೆ ಹೇಗ್ ಅನ್ನಿಸ್ತಾ ಇದೆ ಸಂಚಿತ್?
1: ತುಂಬಾ ಖುಷಿ ಆಗ್ತಿದೆ. ಇಟ್ಸ್ ವೆರಿ ಸ್ವೀಟ್, ಅಂಡ್ ನೀವಿಬ್ರು ಮಾತಾಡೋ ರೀತಿ ನಂಗೆ ತುಂಬಾ ಹಿಡಿಸ್ತಾ ಇದೆ. ಇಟ್ಸ್ ವೆರಿ ಸೋ ಪ್ರಾಪರ್. ನನ್ಗೆ ನಾನು ಬಾಂಬೆಗೆ ಹೋಗಿ ಸುಮಾರು ಒಂದ್ 4-5 ವರ್ಷ ಆಗಿದೆ. ಸೊ ಐ ಡೋಂಟ್ ಗೆಟ್ ಟು ಲಿಸನ್ ಟು ಸಚ್ ಬ್ಯೂಟಿಫುಲ್ ಕನ್ನಡ ಎವ್ರಿ ಡೇ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಪೀಕ್ ಟು ಬೋತ್ ಆಫ್ ಯು. ನೀವು ಮಾತಾಡ್ತಿರೋ ಕನ್ನಡ ನಂಗೆ ಲೈಕ್ ಐ ಥಿಂಕ್ ಐ ಹ್ಯಾವ್ ಅ ಲಾಟ್ ಟು ಲರ್ನ್ ಫ್ರಮ್ ಯು ಗೈಸ್.
0: ನಾವು ಹಾಡೋದ್ ಕಲಿಯೋದ ಹಾಗಿದ್ರೆ ನಿಮ್ಮಿಂದ?
1: ಯೆಸ್, ನಾನು ಮಾತು ಕಲಿತೇನೆ.
0: ನಾವು ಹಾಡೋದ್ ಕಲಿತೀವಿ, ನೀವು ಮಾತು ಕಲಿಸ್, ನಾವು ಮಾತು ಕಲಿಸ್ತೀವಿ, ನೀವು ಹಾಡು ಕಲಿಸ್ಬೇಕು.
2: ಸರ್, ನಿಮ್ಮ ಧ್ವನಿ ಹಾಡುವಂತಹ ಶೈಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂತಹದ್ದು. ಲೈವ್ ಶೋಗಳಲ್ಲಿ ಹಾಡುವಂತ ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಸರ್?
1: ಸೀಕ್ರೆಟ್ ಅಂತ ಐ ಡೋಂಟ್ ನೋ. ವೆನ್ ಯು ಸಿ ದ ಜನ ನೋಡಿದಾಗ ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅವರ ಒಂಥರ ದೇರ್ ಪ್ರೆಸೆನ್ಸ್ ಅಂಡ್ ದೇರ್ ಎನರ್ಜಿ, ಯು ಜಸ್ಟ್ ಗೆಟ್ ಸಕ್ಡ್ ಇನ್ ಟು ದಟ್. ಅದ್ರೊಳಗೆ ಹೋಗಿ ಯು ಜಸ್ಟ್ ಪರ್ಫಾರ್ಮ್ ರಿಯಲಿ. ಅಂಡ್ ಸಮ್ಟೈಮ್ಸ್ ಅದು ಓವರ್ ಆಗು ಆಗುತ್ತೆ, ಓವರ್ ಎನರ್ಜಿ ಆಗು ಆಗುತ್ತೆ, ಒಂದೊಂದ್ಸಲ ಕಮ್ಮಿ ಆಗುತ್ತೆ. ಬಿಕಾಸ್ ಆಫ್ ದಟ್ ನನ್ನ ಜಗತ್ತಲ್ಲಿ ಹೋಗ್ಬಿಡ್ತೀನಿ ಸ್ಟೇಜ್ ಮೇಲೆ ಒಂದೊಂದ್ಸಲ. ಬಟ್ ಯಾ, ಸೀಕ್ರೆಟ್ ಅಂತ ಏನಿಲ್ಲ ಸರ್, ಸುಮ್ನೆ ಮಜಾ ಮಾಡುದಷ್ಟೇ ಸ್ಟೇಜ್ ಮೇಲೆ.
2: ಸೊ ಒಟ್ನಲ್ಲಿ ನೀವು ರಿಯಲ್ ಆಗಿರ್ತೀರಾ ಅಲ್ಲಿ
1: ಅಂತ ಅನ್ಕೊಂಡಿದ್ದೇನಪ್ಪ. ನೀವು ಬನ್ನಿ ಕಾನ್ಸರ್ಟ್ಗೆ ಒಂದ್ಸಲ ಬಂದ್ರೆ ನೀವು ಹೇಳ್ಬೇಕು ನಮ್ಗೆ.
2: ಖಂಡಿತ ಖಂಡಿತ.
0: ರಿಯಾಲಿಟಿ ಶೋ ದಿನಗಳಿಂದ ಹಿಡಿದು ಇವತ್ತಿನ ಸೂಪರ್ ಹಿಟ್ ಹಂತದವರೆಗೆ ನಿಮ್ಮೊಳಗಿನ ಸಂಗೀತಗಾರ ಇದನ್ನಲ್ಲ, ಅವನಲ್ಲಿ ಆಗಿರುವಂತ ದೊಡ್ಡ ಬದಲಾವಣೆ ಏನು ಅಂತೀರಾ?
1: ಗೊತ್ತಿಲ್ಲ ನಂಗೆ ಆಕ್ಚುಲಿ. ಅಗೇನ್, ಮೋಸ್ಟ್ ಆಫ್ ನೀವು ಕೇಳಿರೋ ಮೋಸ್ಟ್ ಮೋಸ್ಟ್ ಪ್ರಶ್ನೆಗೆ ನಂಗೆ ಆಕ್ಚುಲಿ ಉತ್ತರ ಇಲ್ಲ. ಬಿಕಾಸ್ ಐ ಥಿಂಕ್ ದೇರ್ ಆರ್ ಸೋ ಲೈಕ್ ಸುಮಾರು ವಿಷಯ ಹೇಳ್ಬೇಕನ್ಸ್ತಾ ಇದೆ ನಂಗೆ. ಒನ್ ಇಸ್ ದಟ್ ನನ್ನ ಪ್ರಕಾರ ನಾನು ರಿಯಾಲಿಟಿ ಶೋ ಹೋಗಿ ಎಷ್ಟು 10 ವರ್ಷ ಆಯ್ತು ಇವಾಗ ಸುಮಾರು. ನನ್ನ ಸುತ್ತಮುತ್ತ ಇರೋ ನನ್ನ ಕ್ಲೋಸ್ ಫ್ರೆಂಡ್ಸ್, ನಾನ್ ಕೆಲಸ ಮಾಡೋರೆಲ್ಲ ನನ್ನ ಸಿಕ್ಕಾಪಡೆ ಕ್ಲೋಸ್ ಫ್ರೆಂಡ್ಸ್, ಈಗ ಅಟ್ಲೀಸ್ಟ್ ಅವ್ರಿಗೆ ಹೇಳ್ತಿರ್ತಾರೆ, ನಾನು ಪ್ರತಿ 2 ವಾರ ಚೇಂಜ್ ಆಗ್ತೇನೆ, ಪ್ರತಿ 2 ವಾರ ನಾನು 2 ವಾರ ಹಿಂದೆ ಮಾತಾಡಿರೋ ಅಥವಾ ಯೋಚನೆ ಮಾಡಿರೋ ಮಾತು ಮರ್ತು ಹೋಗ್ತೇನೆ, ಅಥವಾ ಯು ನೋ ಐ ವಿಲ್ ಸೇ ಸಮಥಿಂಗ್ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟರಿ, ಅಂದ್ರೆ ಆಪೋಸಿಟ್ ಮಾತಾಡಕ್ಕೆ ಶುರು ಮಾಡ್ತೇನೆ 2 ವಾರದಲ್ಲಿ. ಸೊ ಆ ತರ ನೋಡಿದಾಗ 10 ವರ್ಷದಲ್ಲಿ ಅದು ಕಾಂಪೌಂಡ್ ಆಗಿ ನನ್ಗೆ ಗೊತ್ತಿಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ಸೀರಿಯಸ್ಲಿ. ಬಟ್ ಪೀಪಲ್ ಅರೌಂಡ್ ಮೀ ಮೈಟ್ ಫೀಲ್ ದಟ್ ಐ ಹ್ಯಾವ್ ಚೇಂಜ್ ಅ ಲಿಟಲ್ ಬಿಟ್, ನನ್ಗೆ ಗೊತ್ತಿಲ್ಲ. ಬಟ್ ದೇರ್ ಇಸ್ ಒನ್ ಥಿಂಗ್ ದಟ್ ಚೇಂಜ್ ಅಂತ ನೋಡಿದಾಗ, ಒಂದು ನಾನು ಸದ್ಯದ ನೋಟಿಸ್ ಮಾಡಿದ್ದು, 10 ವರ್ಷದ ಹಿಂದೆ ರಿಯಾಲಿಟಿ ಶೋ ಅಲ್ಲಿ ನನ್ಗೆ ಐ ವಾಂಟೆಡ್ ಟು ಸಿಂಗ್, ಐ ಜಸ್ಟ್ ವಾಂಟೆಡ್ ಟು, ಈ ಹಾಡೋದು ಒಂದು ಕನ್ಸಾಗಿತ್ತು ನನ್ಗೆ ಅದು. ಇಟ್ ವಾಸಂಟ್ ಲೈಕ್ ಅ ಥಿಂಗ್ ದಟ್ ವಾಸ್ ರಿಯಲ್, ಬಿಕಾಸ್ ನಾನು ಎಂಜಿನಿಯರಿಂಗ್ ಓದ್ಬೇಕು, ಐ ಮೀನ್ ಐ ವಾಸ್ ಇನ್ ಅ ಕಾಲೇಜ್ ಟು ಸ್ಟಡಿ ಎಂಜಿನಿಯರಿಂಗ್. ಹಾಡೋದು ಫಾರ್ ಅ ಲಿವಿಂಗ್ ವಾಸ್ ಅ ವೆರಿ ಫಿಕ್ಷನಲ್ ಥಿಂಗ್ ನನ್ಗೆ ಆವಾಗ. ಸೊ ನಾನು ಎಂಥದೇ ತಪ್ಪು ನಾನು ಸರಿ ಮಾಡಬೇಕು ಅಂತ ಹೊಂಟವನಲ್ಲ ಆಗಿದ್ದೆ ನಾನು. ಐ ಯೂಸ್ ಟು ಡೂ ಎನಿಥಿಂಗ್, ಇದೇ ಸರಿಯಾಗಿ ಮಾಡಬೇಕು ಅಂತ ನಾನು ಹೋಗಿರ್ಲಿಲ್ಲ, ಸುಮ್ಮನೆ ಹಾಡಬೇಕು. ಸೊ ಆ ದಾರಿಲಿ ತುಂಬಾ ತಪ್ಪು ಮಾಡಿದ್ರೆ ಸರಿ, ಹೌ ಡು ಐ ಸೇ ದಿಸ್, ತುಂಬಾ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಐ ಡಿಂಟ್ ವಾಂಟ್ ಟು ಬಿ ಪ್ರಾಪರ್, ನಿಮ್ಗೆ ಅರ್ಥ ಆಗ್ತಾ ಉಂಟು. ಸೊ ಇವಾಗ ಐ ಫೀಲ್ ಲೈಕ್ ಸಡನ್ಲಿ ಇವಂಗ್ 27 ವರ್ಷ ಆಯ್ತು, 18 ವರ್ಷಕ್ಕೂ 27 ವರ್ಷಕ್ಕೂ ಡಿಫ್ರೆನ್ಸಸ್. ನನ್ಗೆ ತಪ್ಪು ಮಾಡಕ್ ಒಂಚೂರು ಭಯ ಆಗ್ತಾ ಇದೆ. ದಟ್ ಇಸ್ ಸಚ್ ಅ ಸ್ಟ್ರೇಂಜ್ ಫೀಲಿಂಗ್ ಅಲ್ಲ, ನನ್ಗೆ ಗೊತ್ತಿಲ್ಲ ಅದು. ಈಗೀಗ ನೋಟಿಸ್ ಮಾಡ್ತಿರೋದು ನಾನು. ಸೊ ದಟ್ ಇಸ್ ಪ್ರಾಬಬ್ಲಿ ಅ ಬಿಗ್ ಡಿಫ್ರೆನ್ಸ್, ಬಿಕಾಸ್ ಮುಂಚೆ 2 ಹೆಜ್ಜೆ ಹಾಕಕ್ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಸ್ಕೇರ್ಡ್ ಇಫ್ ಐ ವಾಸ್ ರಾಂಗ್. ಇವಾಗ ಅನಿಸ್ತಾ ಉಂಟು, ಮೇಬಿ ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಇನ್ ಅ ವೇ ವೇರ್ ಎವ್ರಿಥಿಂಗ್ ಇಸ್ ಲುಕ್ಡ್ ಅಪಾನ್ ಇನ್ ಅ ವೆರಿ ಸ್ಪೆಸಿಫಿಕ್ ಲೆನ್ಸ್.
0: ಮೇಬಿ ನಮ್ಗೆ ಆ ಮೆಚುರಿಟಿ ಬರ್ತಾ ಹೋದ ಹಾಗೆ ನಾವಿಡೋ ಪ್ರತಿ ಹೆಜ್ಜೆ ಮೇಲೂ ನಮ್ ಗಮನ ಜಾಸ್ತಿ ಆಗತ್ತೆ.
1: ಅದು ಒಳ್ಳೇದಲ್ಲ ಅಂತ ನಂಗೆ ಗೊತ್ತಿಲ್ಲ ಆಯ್ತಾ. ನನ್ಗೆ ಪರ್ಸನಲಿ ಹಾಗ್ ಮಾಡೋದು ಒಂಥರ ಐ ಫೀಲ್ ಲೈಕ್ ಐ ಆಮ್ ಲೂಸಿಂಗ್ ದ ಚೈಲ್ಡ್ ವಿತ್ ಇನ್ ಮೀ, ಅದು ನಂಗೆ ತುಂಬಾ ಹೊಡಿತಾ ಇದೆ ಇವಾಗ. ಸೊ ಐ ಮೈಟ್ ನಾಟ್ ಡೂ ದಟ್ ಇನ್ ಮೋರ್.
0: ದೊಡ್ಡವರಾಗ್ತಾ ಮುಗ್ಧತೆ ಕಳ್ಕೊಂಡ್ಬಿಡ್ತೀವಿ.
2: ಒಟ್ಟಾರೆಯಾಗಿ

0: ಅಂತಂದ್ರೆ ಬದಲಾವಣೆ ಜಗದ ನಿಯಮ ಅನ್ನುವಂತ ಮಾತನ್ನು ಕೇಳಿದಿರಲ್ವಾ ಸರ್? ಅದರಿಂದ ಬದಲಾವಣೆ ಆಗ್ತಾ ಇರಬೇಕು, ನಾವು ಹೇಗೆ ಚೇಂಜ್ ಆಗ್ತಾ ಇರ್ತೀವಿ, ಪರಿಸ್ಥಿತಿ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ, ಅದು ಒಳ್ಳೇದು ರೀತಿಯಾಗಿ ಬದಲಾವಣೆ ಆಗ್ತಾ ಇರಬೇಕು ಅನ್ನುವಂತಹದ್ದು. ಸರ್, ನಮ್ಮ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಬೇರೆ ಗಾಯಕ ಹಾಡದಂತಹ ಯಾವುದಾದ್ರೂ ಒಂದು ಹಾಡನ್ನು ಕೇಳ್ಬಿಟ್ಟು ಅಯ್ಯೋ ನಾನು ಈ ಒಂದು ಹಾಡನ್ನ ನಾನೇ ಹಾಡಬೇಕಾಗಿತ್ತು ಅಂತ ಯಾವತ್ತಾದ್ರೂ ನಿಮ್ಗೆ ಅನಿಸಿದ್ಯಾ?
1: ಹಾಡುವುದಲ್ಲ ಸರ್.
2: ಯಾವ ಹಾಡು?
0: ಯಾವ ಹಾಡು ಸರ್?
1: ಏ ಸುಮಾರಿದೆ ಎಂತ. ಐ ಲವ್ ದ ವೇ ಮೋಸ್ಟ್ ಪೀಪಲ್ ಸಿಂಗ್. ನನ್ಗೆ ವೆರಿ ಡಿಯರ್ ಫ್ರೆಂಡ್ಸ್ ಹೇಮಂತ್ ರಾವ್ ಹ್ಯಾಸ್ ಮೇಡ್ ಅ ಬ್ಯೂಟಿಫುಲ್ ಫಿಲ್ಮ್ ಕಾಲ್ಡ್ ಸಪ್ತಸಾಗರದ ಆಚೆಯಲ್ಲೂ ಅಂತ. ಅಂಡ್ ಅದರಲ್ಲಿ ಒಂದು ಹಾಡು ಉಂಟು ಚರಣನ ಮಾಡಿರೋದು, ಐ ಥಿಂಕ್ ಶ್ರೀಲಕ್ಷ್ಮಿ ಬೆಳ್ಮಣ್ಣು, ಐ ಥಿಂಕ್ ಅಲ್ಲ, ಡೆಫಿನೆಟ್ಲಿ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಐ ಲವ್ ದ ಲಿರಿಕ್ಸ್ ಆಲ್ಸೋ ನಾಗಾರ್ಜುನ್ ಬರೆದಿದ್ದು. ಇದೊಂದು ಹಾಡಿದೆ, ಇದರಲ್ಲಿ ಇದು ಮೇನ್ ವರ್ಷನ್ ಅಲ್ಲಿ ಇಲ್ಲ ಹಾಡು, ಬಟ್ ಇಟ್ ವುಡ್ ಹ್ಯಾವ್ ಬೀನ್ ಆನರ್ ಟು ಸಿಂಗ್ ದಿಸ್. ಒಂದ್ ಎರಡ್ ಲೈನ್ ಹಾಡ್ ತೋರ್ಸ್ಲಾ?
0: ಖಂಡಿತವಾಗ್ಲೂ.

0: ದಿಸ್ ಇಸ್ ದ ಸಾಂಗ್, ಇಟ್ಸ್ ಬ್ಯೂಟಿಫುಲ್ ಸಾಂಗ್.
1: ನಾವೀಗ ಸಪ್ತ ಸಾಗರದ ಆಚೆ ಹೋಗ್ಬಿಟ್ಟಿದ್ವಿ
2: ಸರ್. ನಿಮಗಷ್ಟೇ ಅಲ್ಲ, ಈ ಹಾಡನ್ನ ನಾನೇ ಹಾಡಬೇಕಾಗಿತ್ತು ಅಂತ ನಿಮಗಷ್ಟೇ ಅಲ್ಲ ನಮಗೂ ಕೂಡ ಅನಿಸ್ತಾ ಇದೆ ಈ ಟೈಮಲ್ಲಿ.
1: ಇಂಥದ್ದೇ ಹಾಡು ಮಾತು ಇನ್ನಷ್ಟು ಕ್ಷಣಗಳು ನಿಮಿಷಗಳ ಕಾಲ ಮುಂದುವರಿತಾ ಸಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಸಂಜಿತ್ ಹೆಗಡೆ ಸಖತ್ ಹಾಡುಗಾರ ಅನ್ನೋದು ಗೊತ್ತಿದೆ, ಸಿಕ್ಕಾಪಟ್ಟೆ ಮಾತುಗಾರ ಕೂಡ.
1: ಇಲ್ಲ, ಅಷ್ಟು ಮಾತಾಡೋದಿಲ್ಲ ನಾನು. ಅಂದ್ರೆ ಇಟ್ ಡಿಪೆಂಡ್ಸ್, ನಾನು ಎಂತಾದ್ರು ಓದಿ ಅಥವಾ ನೋಡಿ ಎಂತಾದ್ರು ಕನ್ಸ್ಯೂಮ್ ಮಾಡಿದಾಗ ತುಂಬಾ ಎಕ್ಸೈಟ್ ಆದಾಗ ಐ ವುಡ್ ಲವ್ ಟು ಸ್ಪೀಕ್ ಟು ನನ್ನ ಹತ್ರ ಇರೋ ಜನ, ಐ ವುಡ್ ಲವ್ ಟು ಸ್ಪೀಕ್ ಟು ದೆಮ್ ಅಬೌಟ್ ಇಟ್, ಬಟ್ ಅದರ್ವೈಸ್ ಅಷ್ಟೇನು ಮಾತಾಡೋದಿಲ್ಲ.
0: ಹಾಗಿದ್ರೆ ವೇದಿಕೆ ಮೇಲೆ ಸಂಜಿತ್ ಹೆಗಡೆ ಸಿಕ್ಕಾಪಟ್ಟೆ ವೈಬ್ರೆಂಟ್, ಮನೇಲಿ ಮಾತ್ರ ತುಂಬಾ ಸೈಲೆಂಟ್.
1: ಮ್ಯಾಮ್ ಎಂತ ಆಗಿ ಇಲ್ಲಿಂದ ವೈಲೆಂಟ್ ಎಲ್ಲ ಇಲ್ಲ, ನಾನು
2: ವೈಬ್ರೆಂಟ್ ಅಲ್ಲ, ವೈಬ್ರೆಂಟ್ ವೈಬ್ರೆಂಟ್ ಅಂತ
1: ವೈಬ್ರೆಂಟ್ ವೈಬ್ರೆಂಟ್ ಓಕೆ ಮೇಬಿ ಇಟ್ಸ್ ಅ ವೆರಿ ವಾಟ್ ಡು ಯು ಮೀನ್ ಬೈ ನೈ ಮೈ ಟಾಕ್ ಇಟ್ ಅಂದ್ರೆ ನಿಮ್ ಪ್ರಶ್ನೆ, ನಾನು ತುಂಬಾ ಮಾತಾಡ್ತೇನೆ ಅಂತ ಕೇಳ್ತಿದ್ರ ನೀವು?
2: ಹೌದು ಹೌದು, ಅಂದ್ರೆ ನಮಗ್ ಗೊತ್ತಿದೆ ಸಂಜಿತ್ ಅವರು ಹಾಡುಗಾರ ಅನ್ನುವಂಥದ್ ನಮಗ್ ಗೊತ್ತಿದೆ. ಸೊ ಅದೇ ರೀತಿಯಾಗಿ ತುಂಬಾ ಮಾತಾಡ್ತಾರ ಅಥವಾ ಸೈಲೆಂಟ್ ಅಂತ ನಮ್ಮ ಪ್ರಶ್ನೆ.
1: ಅದು ನನ್ ಗೊತ್ತಿಲ್ಲ, ಇದು ಜನ ಹೇಳ್ಬೇಕು, ನನ್ ಸುತ್ತಮುತ್ತ ಇರೋರಲ್ವಾ. ಅಂದ್ರೆ ನನ್ಗೆ ಗೊತ್ತಿದ್ದು ನಾನು ಮಾತಾಡ್ತೇನೆ, ನಾನು ಆಫ್ ಕೋರ್ಸ್ ಐ ಹ್ಯಾವ್ ವೆನ್ ಐ ಫೀಲ್ ಲೈಕ್ ಸ್ಪೀಕಿಂಗ್ ಐ ವಿಲ್ ಸ್ಪೀಕ್. ಹೌದು, ಗೊತ್ತಿಲ್ಲ ನನಗೆ ಮಾರು.
2: ಸರ್, ನಿಮ್ಮ ಹಾಡುಗಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟೊಂದು ರೀಲ್ಸ್ ಗಳು ಬರ್ತವೆ, ಯಾವತ್ತಾದ್ರೂ ನಿಮ್ಮದೇ ಹಾಡಿಗೆ ನೀವು ರೀಲ್ಸ್ ಮಾಡಿದೀರಾ ಅಥವಾ ಮಾಡಿದ್ರು ಕೂಡ ಕನ್ನಡಿ ಮುಂದೆ ನಿಂತು ಎಷ್ಟೊತ್ತು ಅಭ್ಯಾಸ ಮಾಡಿದ್ದೀರಾ?
1: ಕನ್ನಡಿ ಮುಂದೆ ನಿಂತು ಅಭ್ಯಾಸ ಮಾಡಿಲ್ಲ ನಾನು.
2: ಓಕೆ,
1: ಅಂದ್ರೆ ಒಂದೊಂದ್ಸಲ ಹಾಡಿದ್ರೆ ಐ ಡಾನ್ಸ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಅ ಲಾಟ್ ಬಿಕಾಸ್ ನನ್ಗೆ ಇತ್ತು ಮನಸ್ಸು ನಂಗೆ ಡಾನ್ಸ್ ಮಾಡೋಕ್ ಬರೋದಿಲ್ಲ ಅಂತ. ನನ್ನ ತಲೆ ಹೇಳಿದ್ದು ಗಂಟ್ಲು ಸರಿ ಕೇಳುತ್ತೆ, ಆದ್ರೆ ಮೈಕೆ ಯಾವ್ದು ಕೇಳುದಿಲ್ಲ. ಸೊ ನಾನ್ ಮಿರರ್ ಮುಂದೆ ಐ ಹ್ಯಾವ್ ಟ್ರೈ ಟು ಡಾನ್ಸ್, ಐ ಹ್ಯಾವ್ ನಾಟ್ ಟ್ರೈ ಟು ಸಿಂಗ್. ಬಟ್ ನಾನ್ ನನ್ನ ಹಾಡಿಗೆ ರೀಲ್ಸ್ ಅಂದ್ರೆ ಹೌದು ಮಾಡಿದ್ದೇನೆ.
0: ಯಾವ ಹಾಡು?
1: ದೇರ್ ಇಸ್ ಅ ಸಾಂಗ್ ಆಫ್ ಮೈನ್ ದಟ್ ಐ ರಿಲೀಸ್ಡ್ ಕಾಲ್ಡ್ ನಂಗೆ ಅಲ್ಲವಾ ಅಂತ, ಅದಕ್ಕೆ ಮಾಡಿದ್ದೇನೆ. ಹೌದು.
0: ನಿಮ್ಮ ಧ್ವನಿ ಟೆಕ್ಸ್ಚರ್ ಇದೆಯಲ್ಲ, ಅದನ್ನ ಕಾಪಾಡ್ಕೊಳ್ಳಕ್ಕೆ ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಸಂಜಿತ್?
1: ಇಟ್ಸ್ ಆಕ್ಚುಲಿ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಇಟ್. ಇದ್ರ ಬಗ್ಗೆ ಒಂಚೂರು ಮಾತಾಡೋಣ. Because I would like to bring some awareness to singers and to people as well. ನಾನು 2017ರಲ್ಲಿ ಫಿಲ್ಮ್ಗೆ ಹಾಡಕ್ ಶುರು ಮಾಡಿದ್ದು. 2017ರಿಂದ 21 ಸುಮಾರೊಂದು 200 ಫಿಲ್ಮ್ಗೆ ಹಾಡಿದ್ನೆ ನಾನು, 150-200 ಫಿಲ್ಮ್ಗೆ ಆ ಮೂರ್ನಾಲ್ಕು ವರ್ಷದಲ್ಲಿ. ಆ ಟೈಮಲ್ಲಿ ಐ ಯೂಸ್ ಟು ಸಿಂಗ್ ಸಮಟೈಮ್ಸ್ ಅಟ್ ಅ ಸ್ಟ್ರೆಚ್ ಫಾರ್ ಅಬೌಟ್ 12 hours, ಡೂ 2-3 ರೆಕಾರ್ಡಿಂಗ್ಸ್ ಒಂದ್ ದಿನದಲ್ಲಿ. ನನ್ಗೆ ನನ್ ಗಮನಕ್ಕೆ ಬರ್ಲಿಲ್ಲ, ಐ ಯೂಸ್ ಟು ಎಕ್ಸರ್ಟ್ ಮೈ ವಾಯ್ಸ್ ಅಂಡ್ ಐ ಯೂಸ್ ಟು ಕೈಂಡ್ ಆಫ್ ಬೇರೆ ಬೇರೆ ಜಾನ್ರ ಹಾಡು ಹಾಡ್ಬೇಕಾದ್ರೆ ತುಂಬಾ ಹೈ ಹಾಡ್ಬೇಕು ಅಥವಾ ತುಂಬಾ ಲೋ ಹಾಡ್ಬೇಕು. ತುಂಬಾ ಹೈ ಹಾಡ್ಬೇಕಾದ್ರೆ ನನ್ನ ನ್ಯಾಚುರಲ್ ಧ್ವನಿಯಲ್ಲಿ ಆ ಮೂವ್ಮೆಂಟ್ ಇರ್ಲಿಲ್ಲ, ನಾನು ಅದು ಎಳೆದು ಎಳೆದು ಮೇಲೆ ಕಿರ್ಚ್ಕೊಂಡು ಹಾಡ್ತಿದ್ದೆ. ಅವಾಗ ಏನಾಯ್ತು ಅಂದ್ರೆ ಸುಮಾರು 2021ರಲ್ಲಿ ಐ ರಿಯಲೈಸ್ ದಟ್ ನಮ್ಗೆ ಹಾಡಲ್ಲಿ ಅಷ್ಟು ಹಾಡ್ತಾ ಮಜಾ ಬರ್ತಾ ಇಲ್ಲ, ಯಾಕೆ ಯೂಶ್ವಲಿ ಹಾಡ್ದಂಗೆ ಅನಿಸ್ತಿಲ್ವಲ್ಲ ಅಂತ. ಸೊ ಒಂದು 3-4 ತಿಂಗಳು ಮನೇಲಿ ಕೂತಿದ್ದೆ ನಾನು ಡ್ಯೂರಿಂಗ್ ಕೋವಿಡ್ ಆಫ್ ಕೋರ್ಸ್. ಬಟ್ ದೆನ್ ಐ ವೆಂಟ್ ಟು ದ ಡಾಕ್ಟರ್ ಅಂಡ್ ದೆನ್ ಐ ಫೌಂಡ್ ಔಟ್ ದಟ್ ಐ ಹ್ಯಾಡ್ ನಾಡ್ಯೂಲ್ಸ್ ಅಂತ ಡಯಾಗ್ನೋಸ್ ಆಯ್ತು ನನಗೆ. ಚಿಕ್ಕ ಪುಟ್ಟ ನಾಡ್ಯೂಲ್ಸ್, ಒಂದು 2 ನಾಡ್ಯೂಲ್ಸ್ ಇತ್ತು ನನ್ನ ಗಂಟಲಲ್ಲಿ. ಸೊ ವೋಕಲ್ ಕಾರ್ಡ್ಸ್ ಹೇಗಿರುತ್ತೆ ಅಂದ್ರೆ ಒಂದು ಸ್ಕ್ಯಾನ್ ಮಾಡಿದಾಗ ಒಂದು ವಿ ತರ ಬರುತ್ತೆ, ವಿ ಶೇಪ್ ಸ್ಕ್ಯಾನ್ ಸಿಗುತ್ತೆ. ಹಾಡ್ಬೇಕಾದ್ರೆ ಆ ಎರಡು ವಿ ಎರಡು ಲೆಗ್ಸ್ ಇರುತ್ತಲ್ಲ ವಿದು, ಅದು ಕ್ಲೋಸ್ ಆಗುತ್ತೆ ಅಂಡ್ ಒನ್ ಪಾಯಿಂಟ್ ಇನ್ ದ ಆನ್ ದೋಸ್ ಬ್ರಾಂಚಸ್, ಲೆಟ್ಸ್ ಕಾಲ್ ಲೆಟ್ಸ್ ಸೇ ಆ ವಿ ಇಸ್ ಮೇಡ್ ಆಫ್ 2 ಬ್ರಾಂಚಸ್. ವೆನ್ 2 ಬ್ರಾಂಚಸ್ ಟಚ್ ಈಚ್ ಅದರ್ ಒಂದು ಫ್ರೀಕ್ವೆನ್ಸಿ ಬರುತ್ತೆ, ಒಂದು ರೆಸೊನೆನ್ಸ್ ಸಿಗುತ್ತೆ. ಅಲ್ಲಿ ನಂದು ಒಂದು ಚಿಕ್ಕ 2 ನೋಡ್ಸ್ ಇತ್ತು. ನೋಡ್ಸ್ ಅಂದ್ರೆ ಒಂದ್ 2 ಸ್ಮಾಲ್ ಹೇಗೆ ಹೂಗಳು ತರ ಒಂದ್ ಚಿಕ್ಕ ಹೂಗಳು ಗಂಟ್ಲು.

0: ಪ್ರೊಫೆಸರ್ ಇದ್ದಾರೆ ಮಿಕೆಲ್ ಅಂತ, ಅವರು ಎಂತ ಕ್ರೇಜಿ ಅಂದ್ರೆ ನಾನು ಮಾತಾಡಿರೋ ಒಂದು 45 seconds ಅಲ್ಲಿ, ಬಿಫೋರ್ ಐ ವಾಸ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್, ಆಸ್ ಐ ವಾಸ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್ ನನ್ನ ಪರಿಚಯ ಮಾಡ್ತಿರುವಾಗ ಅವರು ನಿಮ್ಗೆ ವೋಕಲ್ ನಾಡ್ಯೂಸ್ ಇದೆ ಮಾರೆ, ನಿಮ್ಗೆ ಈ ನೋಟು ಆ ನೋಟು ಈ ನೋಟ್ ಹೊಡಿಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಅಂದ್ರು. ನನ್ಗೆ ಇಟ್ ವಾಸ್ ಸೋ ಶಾಕಿಂಗ್, ಐ ವಾಸ್ ಲೈಕ್ ಹೌ ಕೆನ್ ಸಂಬಡಿ ಸೇ ದಟ್, ಲೈಕ್ ಹೌ. ದೆನ್ ಹಿ ವಾಸ್ ಟೆಲಿಂಗ್ ಮಿ ಅಬೌಟ್ ದ ಸೈನ್ಸ್ ಬಿಹೈಂಡ್ ಇಟ್, ಹೇಗೆ ಅಲ್ಲಿ ಆಪ್ರಾ ಹಾಡ್ಬೇಕಾದ್ರೆ ಅವ್ರು ಬರೀ ಗಂಟ್ಲಿಂದ ಹಾಡೋದಿಲ್ಲ, ಮೈ ಯೂಸ್ ಮಾಡ್ಕೊಂಡು ಹಾಡ್ತಾರೆ ಅವರು, ಹೊಟ್ಟೆಯಿಂದ ಹಾಡೋದು ಅಂತ ಹೇಳ್ತಾರೆ. ಬಟ್ ಹೊಟ್ಟೆ ಅಂದ್ರೆ ಅದು ಹೊಟ್ಟೆ ಅಲ್ಲ, ದೇರ್ ಆರ್ ಮಸಲ್ಸ್ ಬಿಲೋ ದ ಸ್ಟಮಕ್ ದಟ್ ಯು ಎಂಗೇಜ್ ಟು ಸೇಫ್ ಗಾರ್ಡ್ ಯುವರ್ ವಾಯ್ಸ್. ಸೊ ದೇರ್ ಆರ್ ಸರ್ಟನ್ ಮಸಲ್ಸ್ ಯು ಯೂಸ್ ಹಾಡ್ಬೇಕಾದ್ರೆ ಟು ಮೇಕ್ ಶೋರ್ ದಟ್ ವೋಕಲ್ ಕಾರ್ಡ್ಸ್ ಆರ್ ಸಪೋರ್ಟೆಡ್. ನಿಮ್ಮ ನ್ಯಾಚುರಲ್ ರೇಂಜ್ ಹೇಗೆ ಯೂಸ್, ದಿಸ್ ಇಸ್ ಅ ಸ್ಟಡಿ, ದಿಸ್ ಇಸ್ ಅ ಸೈನ್ಸ್ ದಟ್ ಯು ನೋ ಪೀಪಲ್ ಅಲ್ಲಿರೋ ಜನ ಇಲ್ಲೂ ಮಾಡ್ತಾರೆ ಹಾಗಂತ ಅಲ್ಲ, ನನಗೆ ಗೊತ್ತಿರಲಿಲ್ಲ. ಸೊ ನನ್ನ ಇಂಟ್ರೊಡಕ್ಷನ್ ಅಲ್ಲಿಂದ ಆಯ್ತು ಈ ಸೈನ್ಸ್ ಬಗ್ಗೆ. ಬಟ್ ಅವರು ಒನ್ ಆಫ್ ದ ಫ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಹೀ ಟಾಟ್ ಮೀ ವೇರ್, ನಾನು ಮಾತಾಡೋದಕ್ಕೆ ಹಾಡೋದಕ್ಕೆ ಡಿಫ್ರೆನ್ಸ್ ಇಲ್ಲ ಅಲ್ವಾ, ದೇರ್ ಆರ್ ಎ ಡಿಫ್ರೆನ್ಸ್ ಟು ಸ್ಪೀಕಿಂಗ್ ಅಂಡ್ ಸಿಂಗಿಂಗ್, ಯು ಆರ್ ಸ್ಟಿಲ್ ಯೂಸಿಂಗ್ ಯುವರ್ ವೋಕಲ್ ಕಾರ್ಡ್ಸ್. ಸೊ ಹೌ ಯು ಸ್ಪೀಕ್ ಎಫೆಕ್ಟ್ಸ್ ಯುವರ್ ವೋಕಲ್ ಕಾರ್ಡ್ಸ್ ಆಸ್ ವೆಲ್ ಹೌ ಯು ಸಿಂಗ್. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಕಲಿತೆ. ಸೊ ಆವಾಗಿಂದ ನಾನು ಟ್ರೈನ್ ಮಾಡ್ಕೊಡ್ತಾ ಐ ಹ್ಯಾವ್ ರಿಯಲೈಸ್ ದಟ್ ಐ ಹ್ಯಾವ್ ಟು ಸ್ಪೀಕ್ ವೆರಿ ಸಾಫ್ಟ್ಲಿ ಇನ್ ಮೈ ಎವ್ರಿ ಡೇ ಥಿಂಗ್, ಇನ್ ಮೈ ಎವ್ರಿ ಡೇ ಯು ನೋ ಪ್ರಾಕ್ಟಿಸ್ ಅಂಡ್ ಲಿವಿಂಗ್. ದೆನ್ ದೇರ್ ಆರ್ ಸರ್ಟನ್ ಸ್ಮಾಲ್ ಹ್ಯಾಬಿಟ್ಸ್, ಹೌ ಟು ಬ್ಯಾಲೆನ್ಸ್ ಯುವರ್ ಹೆಡ್ ವಾಯ್ಸ್ ಅಂಡ್ ಚೆಸ್ಟ್ ವಾಯ್ಸ್. ನಾನು ತುಂಬಾ ಟೆಕ್ನಿಕಲ್ ಆಗಿ ಮಾತಾಡ್ತಾ ಇದ್ದೇನಾ, ಇಲ್ಲ ಅಲ್ವಾ?
1: ಆಕ್ಚುಲಿ ಇದು ಬರೀ ಹಾಡುಗಾರರಿಗೆ ಮಾತ್ರ ಅಲ್ಲ, ಪ್ರತಿದಿನ ಮನೆಯಲ್ಲಿ ಸ್ವಲ್ಪ ಅಮ್ಮಂದಿರೆಲ್ಲ ಕೂಗೋದು ಹಾಗೆಲ್ಲ ಇರುತ್ತಲ್ಲ, ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು.
0: ಯಾ, ಸೊ ಇಟ್ ಇಸ್ ನಾಟ್ ಮಚ್ ಆಫ್ ಅ ಡಿಫರೆನ್ಸ್. ಎಲ್ಲರಿಗೂ ಅವ್ರದೇ ಆದ ಮಾತಾಡೋ ಕಂಫರ್ಟ್ ಲೆವೆಲ್ ಇರುತ್ತೆ. ಕೆಲವೊಬ್ಬರು ವಾಯ್ಸ್ ಇಟ್ಸ್ ಲೌಡ್, ಯು ಕ್ಯಾನಾಟ್ ಸ್ಟಾಪ್ ದಟ್, ಬಟ್ how you react, what expressions, what micro expressions that you engage to kind of exert your voice untala, adu we have to be careful, especially as singers. And not just singers, like actors agirli, orators, anybody who wants to use their voice to communicate a thought, I think we have to take care of it. So
2: okay,
0: idu maatadodu amale ond erdu mooru exercise ide that kind of helps me ಟೆನ್ಷನ್, ಗಂಟಲಲ್ಲಿರೋ ಟೆನ್ಷನ್ ಈಸ್ ಮಾಡಕ್ಕೆ. ಈಗ ಆಥ್ಲೀಟ್ ಅಂದ್ರೆ ಯಾವುದೇ ಆಥ್ಲೀಟ್ ಕ್ರಿಕೆಟ್ ಆಡಕ್ ಹೋಗ್ಲಿ, ಫುಟ್ಬಾಲ್ ಆಡಕ್ ಹೋಗ್ಲಿ, ರನ್ನಿಂಗ್ ಮಾಡಕ್ ಹೋಗ್ಲಿ, ಬಿಫೋರ್ ಹಿ ಡಸ್ ದಟ್ ವಾರ್ಮ್ ಅಪ್ ಮಾಡ್ತಾರಲ್ವಾ, ಹಿ ಡಸ್ ದಟ್ ಸೊ ದ ಮಸಲ್ಸ್ ಲೂಸನ್ ಅಪ್, ಸೊ ಇಟ್ಸ್ ಆಲ್ ಫ್ರೀ. ಸೊ ಹಾಗೆ ಒಂದೆರಡು ಮೂರು ಎಕ್ಸಸೈಸ್ ಉಂಟು, ಅದು ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು ಸಮ್ ಸ್ಟಫ್, ಬಟ್ ಐ ಮೀನ್ ದಟ್ ವಿಲ್ ಬಿಕಮ್ ಅಗೇನ್ ವೆರಿ ಟೆಕ್ನಿಕಲ್. ಬಟ್ ನನಗೆ ಎಂತ ಗೊತ್ತೋ ಈ ಪುಟ್ ಟೈಮ್ ಅಲ್ಲಿ ಹೇಳಿದ್ದೇನೆ, ಇಟ್ಸ್ ಅಪ್ ಟು ಪೀಪಲ್ ಟು ರಿಸರ್ಚ್ ಅಂಡ್ ಕೈಂಡ್ ಆಫ್ ಗೆಟ್ ಇನ್ ಟು ಇಟ್.
1: ಖಂಡಿತ
2: ಖಂಡಿತ ಖಂಡಿತ.

0: ನಿಮ್ಮ ಈ ತನಕದ ಲೈಫ್ಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ಹಾಡನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಹಾಡ್ ಹಾಕ್ತೀರಾ?
1: ಜಿ ಎಸ್ ಶಿವರುದ್ರಪ್ಪ ಅವ್ರು ಬರೆದಿರೋ ಒಂದು ಬ್ಯೂಟಿಫುಲ್ ಇದೆ ಭಾವಗೀತೆ, ಎದೆ ತುಂಬಿ ಹಾಡಿದೇನು ಅಂತ, ನಂಗೆ ತುಂಬಾ ಇಷ್ಟ ಅದು ಕೇಳಕ್ಕೆ. ಅಂಡ್ ಅನಂತ ಸ್ವಾಮಿ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಇಟ್ಸ್ ಲೈಕ್ ದೇರ್ ಇಸ್ ಒನ್ ರೆಂಡಿಷನ್ ಆಫ್ ಹಿಮ್, ಅವರು ಐ ತಿಂಕ್ 1980s ಅಲ್ಲಿ ಅಮೆರಿಕಾದಲ್ಲಿರೋ ಒಂದು ಪುಟ್ಟ ರೆಂಡಿಷನ್ ಇದೆ ಯೂಟ್ಯೂಬ್ ಅಲ್ಲಿ, ಅದ್ ನಾನು ತುಂಬಾ ಸಲ ಕೇಳ್ತೇನೆ. ಸೊ ಐ ಲವ್ ದಟ್.

0: ಎದೆ ತುಂಬಿ ಹಾಡಿದ್ರಿ, ನಾವು ಮನವಿಟ್ಟು ಕೇಳಿದ್ದೀವಿ ಸರ್. ತುಂಬ ಖುಷಿ ಆಯಿತು ಈ ಒಂದು ಸಾಲುಗಳನ್ನ ನಿಮ್ಮ ಒಂದು ಸ್ವರದಲ್ಲಿ ಕೇಳೋದಕ್ಕೆ. ಸರ್, ಇತ್ತೀಚಿನ ದಿನಗಳಲ್ಲಿ AI ಅನ್ನುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಒಬ್ಬ ಕ್ರಿಯೇಟರ್ ಆಗಿ AI ತಂತ್ರಜ್ಞಾನವನ್ನ ನೀವು ಹೇಗೆ ನೋಡ್ತೀರಾ?
1: AI ಇಟ್ಸ್ ಲೈಕ್ ಮ್ಯೂಸಿಕ್ ಅಲ್ಲಿ ಒಂದೇ ಅಲ್ಲ, ಆಬ್ವಿಯಸ್ಲಿ ಇಟ್ಸ್ ಎಲ್ಲಾ ಕಡೆ, ಇಟ್ಸ್ ದ ನ್ಯೂ ಥಿಂಗ್, ರೈಟ್? ಇಟ್ಸ್
0: ಹೌದು ಹೌದು
1: ದ ನ್ಯೂ ಇಂಟೆಲಿಜೆನ್ಸ್ ದಟ್ ಇಸ್ ಕೈಂಡ್ ಆಫ್ ಇಸ್ ಬೀಂಗ್ ಸ್ಪೋಕನ್ ಅಬೌಟ್ ಅಂಡ್ ಬೀಂಗ್ ಡಿಸ್ಕಸ್. ನನ್ಗೆ ಗೊತ್ತಿಲ್ಲ ಅದು ಇಫ್ ಇಟ್ ಸ್ಟಿಲ್ ವಾಟ್ ಕೈಂಡ್ ಆಫ್ ಅ ಟೂಲ್ ಇಟ್ ಕ್ಯಾನ್ ಬಿ ಇನ್ ದ ಫ್ಯೂಚರ್. ಸದ್ಯದಲ್ಲಿ ಇಟ್ ಇಸ್ ಮೋರ್ ಆಫ್ ಅ ಐಡಿಯೇಟಿಂಗ್ ಟೂಲ್. ಲೈಕ್ ನಾನು ದೇರ್ ಆರ್ ಲಾಟ್ ಆಫ್ ways I use it for backing vocals agirli, like there is a tool that allows me to kind of one tara choir beku andre nan haadi adna choir tara use madabodu. There are a lot of people, nan irodu Mumbai alli 4 varshadin Mumbai shift aadaga alli lot of people have been out of directors. ನನ್ನ ಸುತ್ತಮುತ್ತ ಇರೋರೆಲ್ಲ ಒಂದ್ ಟ್ಯೂನ್ ತಗೊಂಡು ಸುನೋಗ್ ಹಾಕಿ ಅದನ್ನ ಅಲಂಕಾರ ಮಾಡ್ತಾರೆ ಅಥವಾ ಕಂಪೋಸ್ ಮಾಡ್ತಾರೆ. ಸೊ ಇಟ್ ಈಸ್ ಬೀಂಗ್ ಯೂಸ್ ಡ್ರಾಸ್ಟಿಕ್ಲಿ. ನಾನು ಪರ್ಸನಲಿ ಐ ಆಮ್ ನಾಟ್ ಎಕ್ಸ್ಪ್ಲೋರ್ಡ್ ಇಟ್ ಟು ಅ ಲೆವೆಲ್ ವೇರ್ ನನ್ನ ದಿನಚರಿಗೆ ಅದು ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಐ ಸ್ಟಿಲ್ ಯೂಸ್ ಇಟ್ ಆಸ್ ಸಮಥಿಂಗ್ ದಟ್ ಈಸ್ ಲೈಕ್ ಅ ಡೆಕೋರೇಷನ್. ಸೊ creating ideas or generating ideas is not something that I use it for. I use it for making a choir or making my voice into an instrument or getting some stems in a very nice way. Idonchur again technical aagta untu, but again I personally feel like as a creator we should not use the strength of AI to make us lazy. ಐ ಮೀನ್ ಎಲ್ಲರೂ ಹೇಳ್ತಾರೆ, ಎಂತ ಹೊಸ ವಿಷಯ ಏನಲ್ಲ ಇದು. ಬಟ್ ಎನಿವೇ, ಮೇಬಿ ಇಫ್ ಐ ಹ್ಯಾವ್ ಇನ್ನು ಒರಿಜಿನಲ್ ಥಾಟ್ ಇದ್ರೆ ನೆಕ್ಸ್ಟ್ ಟೈಮ್ ಡಿಸ್ಕಸ್ ಮಾಡುವ.
0: ಖಂಡಿತ ಸರ್. ಸರ್, ನೀವು ಶೋಗಳಲ್ಲಿ ಹಾಡುವಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮೈಕ್ ಆಫ್ ಆಗುವಂತಹದ್ದು ಅಥವಾ ಲಿರಿಕ್ಸ್ ಮರ್ತೋಗುವಂತಹದ್ದು ಅಥವಾ ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ಗಳಂತಹ ಆಕ್ಸಿಡೆಂಟ್ಗಳಾಗ್ತಾವಲ್ವಾ, ಸೊ ಅಂತಹ ಒಂದು ಪರಿಸ್ಥಿತಿಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದನ್ನ ತಿಳ್ಕೊಬೇಕು ಅಂತ ನಮಗೆ ತುಂಬಾ ಕುತೂಹಲ ಇದೆ.
1: ಸೊ ಅಗೇನ್, ಇದು ಇಟ್ಸ್ ಅ ವೆರಿ ಎಲಾಬೊರೇಟ್ ಥಿಂಗ್ ನೀವು ಕೇಳಿರೋ ಪ್ರಶ್ನೆ. ಇದು ಅ ಥಿಂಗ್ ದಟ್ ಇಸ್ ಸಪೋಸ್ ಟು ಹ್ಯಾಪನ್ ಫಸ್ಟ್ ಆಫ್ ಆಲ್. ಅಂದ್ರೆ ಈಗ ಸ್ಟೇಜಸ್ ಇನ್ ಕಾನ್ಸರ್ಟ್ಸ್ ಹೇಗೆ ಎಷ್ಟು ಎನರ್ಜಿ ಹಾಕಿ ಕಟ್ಟಬೇಕು, ಎಷ್ಟು ಥಾಟ್ ಹಾಕಿ ಕಟ್ಟಬೇಕಂದ್ರೆ ಇದು ಆಗಬಾರ್ದು. ದೇ ಶುಡ್ ಬಿ ಬ್ಯಾಕ್ಅಪ್ಸ್, ದೇ ಶುಡ್ ಬಿ ಯುನೋ ಥಿಂಗ್ಸ್ ದಟ್ ಆರ್ ರನ್ನಿಂಗ್ ದಟ್ ಕೈಂಡ್ ಆಫ್ ಮೇಕ್ ಶೋರ್ ಈ ತರ mishaps never happen, because we are not living in the 60s and 70s alwa. This is 2026. The equipment and the technology in the world is incredible. Like we have to spend some time and make sure that this doesn't happen. Like now these should happen in the first place. Nange personally idu astella agilla, so I make sure that I spend a lot of time and energy on the quality or the equipment that go into my concert so that this doesn't happen. Endan nan yavag idu maybe 4-5 varshad hinde aadaga nan sumne nangu gottilla yen madbeku stage mele hage nintirthen nan aste sorry ant helikondu ante illa adu astu. There is more curiosity. Neevu kelidralla nimge tumbha kutuhala hege ivaru maartare stage entaru aadre anta. There should be more curiosity personally in understanding how to make sure this does not happen. Do you know what I mean? Like, I feel like more people who are running the business of shows should spend a lot of time and attention to make sure things like this don't happen. Because, to be honest, bere jagadalli ashta agudilla. Anyway, ಒಂಥರ ಇದ್ರ ತರ ಹೇಳ್ಬಿಟ್ಟೆ, ಸಿಂಪಲ್ ಆಗಿ ಎಂತರೂ ಆದ್ರೆ ನನಗೂ ಗೊತ್ತಿಲ್ಲ, ಸುಮ್ನೆ ಆಗಿ ನಿಂತಿರ್ತೇನೆ ಸ್ಟೇಜ್ ಮೇಲೆ ಅಷ್ಟೇ, ಹಾಗೆ ಹಾಡುದು ಮೇಬಿ ವಿತೌಟ್ ಮೈಕ್ ನಾಟಕ ತರ.
2: ಖಂಡಿತ ಸಂಜಿತ್, ಹೇಗ್ ಗೊತ್ತಾ ಈಗ 2026 ಅಂತ ನೀವು ಹೇಳದ್ಮೇಲೆ ಅಂತ ಮಿಸ್ಟೇಕ್ಸ್ ಆಗ್ಬಾರ್ದು, ಯಾಕಂದ್ರೆ ನಾವು ತುಂಬಾ ಹಿಂದೆ ಇಲ್ಲ ಅಲ್ವಾ. ಹಾಗಾಗಿ ಆದಷ್ಟು ಸಿಕ್ಕಾಬಟ್ಟೆ ಮನಿ ಇನ್ವೆಸ್ಟ್ ಮಾಡಿನೇ ಈ ರೀತಿ ಲೈವ್ ಕಾನ್ಸರ್ಟ್ ಗಳನ್ನ ಹಾಕಿರ್ತಾರೆ. ಹಾಗಿದ್ಮೇಲೆ ಎಲ್ಲಾದ್ರ ಕಡೆ ಗಮನ ಕೊಟ್ಟು ಯಾವ್ದು ಮಿಸ್ಟೇಕ್ ಆಗದಂಗ್ ನೋಡ್ಕೋಬೇಕು. ಇನ್ ಕೇಸ್ ಮಿಸ್ಟೇಕ್ ಆದ್ರೂ ನೀವು ಏನು ಗೊತ್ತಿಲ್ಲ ಅಂತೇಳಿ ಸುಮ್ನೆ ನಿಂತ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇರಲಿ, ಬಟ್ ನೀವು ನಿಂತರು ಏನು ಗೊತ್ತಾ, ಜನ ನಿಮ್ಮನ್ನು ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಯಾಕಂದರೆ ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು, ನಿಮ್ಮ ಫ್ಯಾಷನ್ ಇರ್ಬೋದು, ಆ ಎಲ್ಲದರ ಹಿಂದೆ ಏನಿರ್ಬೋದು ಥಾಟು, ಇದು ಇವ್ರದೇನಾ ಈ ಚಿಂತನೆ, ಅಥವಾ ಬೇರೆ ಯಾರಾದರೂ ಇವರಿಗೆ ಫ್ಯಾಷನ್ ಡಿಸೈನರ್ ಇದ್ದಾರಾ ಅನ್ನೋ ಯೋಚನೆ ನಮಗೂ ಇದೆ.
1: ನಾನು ಐ ಡೋಂಟ್ ರಿಯಲಿ ಥಿಂಕ್ ಟು ಮಚ್ ದಟ್ ಇಟ್ ವಾಸ್ ಅಗೇನ್ ಇಟ್ಸ್ ಸೋ ಒಂಥರ ಮಜಾ ಇದು. ನಾನು ನೀವು ಮತ್ತೆ ಹೇಳ್ತಿದ್ದೀರಲ್ಲ, ನಾನು ಬೇರೆ ಸರ ಹೇರ್ ಆಗಿರ್ಲಿ ಅಂಗಿ ಚಡ್ಡಿ ಎಲ್ಲ ಹಾಕೊಂಡು ಬರ್ತೇನೆ ಸ್ಟೇಜ್ ನಲ್ಲಿ ಅಂತ, ನನ್ಗೆ ಇಟ್ಸ್ ಲೈಕ್ ನನ್ನ ಕಣ್ಮುಂದಿರೋದು ನಾನು ಮಾಡ್ತೇನೆ ಅಷ್ಟೇ, ದಟ್ಸ್ ಆಲ್ ಇಟ್ ಇಸ್. ಈಗ ಪೀಪಲ್ ವಿಲ್ ಪರ್ಸೀವ್ ಇಟ್ ಹೌ ದೇ ಡೂ, ದೇರ್ ಇಸ್ ನೋ ಬಡಿ ಎಲ್ಸ್ ಫ್ಯಾಷನ್ ಡಿಸೈನರ್ ಆಗಿರ್ಲಿ. ಐ ಮೀನ್ ಸಮಟೈಮ್ಸ್ ಡೆಫಿನೆಟ್ಲಿ ನನ್ಗೆ ಇಷ್ಟ ಆಗಿರೋರ ಜೊತೆ ಕೆಲಸ ಮಾಡ್ತೇನೆ. ಐ ಲವ್ ಕ್ಲೋತ್ಸ್, ಐ ಲವ್ ಯು ನೋ ಹೇರ್ ಸ್ಟೈಲ್ ಅಂತ ಆಗಿಲ್ಲ. ಐ ಜಸ್ಟ್ ನನ್ನ ಹೇರ್ ಕಟ್ ಮಾಡಕ್ ಒಂಚೂರು ಆಲ್ಸಿ ಅಷ್ಟೇ, ಅದಕ್ಕೆ ಅದ್ ಬೆಳ್ಕೊಂಡಿರುತ್ತೆ ಅದು. ಬಟ್ ಕೂದ್ಲು ಐ ಮೀನ್, ಬಟ್ ವೆನ್ ಐ ಲುಕ್ ಎಟ್ ಕ್ಲೋತ್ ಐ ರಿಯಲಿ ಎಂಜಾಯ್ ಇಂಟ್ರೆಸ್ಟಿಂಗ್ ಕ್ಲೋತ್ ಬಿಕಾಸ್ ಐ ಥಿಂಕ್ ಅದು ಒಂಥರ ಕಲೆನೆ. ಸೊ ಸಮಟೈಮ್ಸ್ ಮೇಬಿ ಇನ್ ದ ಫ್ಯೂಚರ್ ಐ ವಿಲ್ ಮೇಕ್ ಮೈ ಓನ್ ಕ್ಲೋತ್ಸ್, ಗೊತ್ತಿಲ್ಲ.
0: ಸರ್ ಏನ್ ಗೊತ್ತಾ, ನಿಮ್ಮ ಫ್ಯಾಷನ್ ಹೇರ್ ಸ್ಟೈಲು ತುಂಬಾನೇ ವೈರಲ್ ಆಗ್ಬಿಟ್ಟಿದೆ, ತುಂಬಾ ಜನ ಇಷ್ಟಪಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಮ್ಮ ಕೇಳುಗರು ಅಥವಾ ನಮಗೂ ಸಹ ಒಂದು ಪ್ರಶ್ನೆ ಇದೆ, ಅದೇನಪ್ಪ ಅಂತಂದ್ರೆ, ಸಂಚಿತ್ ಹೆಗಡೆ ಅವರಿಗೆ ಫಿಲಂ ನಲ್ಲಿ ನಟನೆ ಮಾಡುವಂತಹ ಆಸಕ್ತಿ ಏನಾದ್ರೂ ಇದೆಯಾ ಅಂತ.
1: ನಾನು ಒಂದು ಅದೇ 5-6 ವರ್ಷದಿಂದ ಒಂದು ಫಿಲ್ಮ್ ಮಾಡಿದೆ, ನೆಟನೆಗೂ ಫಿಲ್ಮ್ ಅದು.
0: ಓಕೆ.
1: ಆ ಫಿಲ್ಮ್ ಅಲ್ಲಿ ನನ್ಗೆ ಒಂದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಯ್ತು, ಯೋಚನೆ ಮಾಡೋದು, ಲೈಕ್ ಟು ಲರ್ನ್ ಹೌ ಟು ಬಿ ಆನ್ ಆಕ್ಟರ್, ತುಂಬಾ ಮಜಾ ಆಗುತ್ತೆ ಅದು ಆ ಪ್ರೊಸೆಸ್.

0: ಅಗೇನ್ ಹೇಗೆ ನೀವು ಇದನ್ನ ತಗೋತೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಹೇಳಿದೆ ಅಷ್ಟೇ. ಐ ವಾಂಟ್ ಡೆಫಿನೆಟ್ಲಿ ಐ ವಾಂಟ್ ಪೀಪಲ್ ಟು ರೆಕಗ್ನೈಸ್ ಮೈ ಹಾರ್ಟ್. ಐ ಡೋಂಟ್ ನೋ ಇಫ್ ಐ ವಾಂಟ್ ಪೀಪಲ್ ಟು ರೆಕಗ್ನೈಸ್.
1: ವ್ಯಕ್ತಿ ಮುಖ್ಯ ಅಲ್ಲ ಕಲೆ ಮುಖ್ಯ ಅನ್ನೋದನ್ನ ನೀವು ಹೇಳ್ತಿದ್ದೀರಿ.
0: ಎಸ್, ಆತರ ಆತರ ಅಂದ್ಕೊಳ್ಳೋ ನಾನು ಎಂತ ಒಂದು 100 ಪದಗಳು ಹೇಳಿ ಎಂತ ಒಂದೇ ನೀವು ಸಮರೈಸ್ ಮಾಡಿದ್ದೀರಿ.

0: ಸಂಜಿತ್ ಒಂದು ರಾಪಿಡ್ ಫೈರ್ ಹೋಗ್ಬಿಡೋಣವಾ, ಫಟಾಫಟ್.
1: ಓಕೆ, ಸೂಪರ್.
0: ಹೆಡ್ ಫೋನ್ ಇಲ್ದೇನೆ ಸಂಜಿತ್ ಹೆಗ್ಡೆ ಒಂದಿನ ಕಳಿಯೋದಕ್ ಸಾಧ್ಯನಾ?
1: ಒಂದು ವರ್ಷ ಕಳಿತೇನೆ ನಾನು.
0: ಬೇಡ
1: ಏ, ಬೇಡ ನಂಗೆ. ಯಾಕೆ?
0: ಸೂಪರ್ ಅಲ್ಲ,
1: ಪೀಸ್ ಆಗಿರ್ತೇನೆ.
0: ಪೀಸ್ ಆಗಿರ್ತಾರೆ.
2: ಸಂಜಿತ್, ನೀವು ಬಾತ್ರೂಮ್ ಅಲ್ಲಿ ಹೆಚ್ಚಾಗಿ ಗುನುಗುನಿಸುವಂತ ಹಾಡು ಯಾವುದು?
1: ಮುಂಚೆ ಚಿಕ್ಕವನಿದ್ದಾಗ ತುಂಬಾ ಎಲ್ಲ ನಾನು ಕೇಳಿದೆಲ್ಲ ಬಾತ್ರೂಮ್ ಅಲ್ಲೇ ಹಾಡ್ತಿದ್ದೆ. ನಾನು ತುಂಬಾ ಎಲ್ಲ ಹಾಡು ಹಾಡ್ತೇನೆ ನಾನು ಬಾತ್ರೂಮ್ ಅಲ್ಲಿ. ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಅಲ್ಲಿ ನಾನು ತುಂಬಾ ಐ ಟ್ರೈ ಟು ಕಂಪೋಸ್ ಆರ್ ಬೀಟ್ ಬಾಕ್ಸ್ ಇನ್ ದ ಬಾತ್ರೂಮ್. ಅಂದ್ರೆ ನನ್ಗೆ ಹಾಡ್ ಕೇಳ್ತೇನೆ, ಹಾಡಕ್ ಹೋಗಲ್ಲ. ನಂಗೆ ಇಲ್ಲಿ ಬಾಂಬೆ ಅಲ್ಲಿ ನನ್ನ ನೇಬರ್ಸ್ ಬೈತಾರೆ ಅಂತ ನಂಗೆ ಒಂಚೂರು ಭಯ ಉಂಟು. ಹಾಗೆ ಕ್ವೈಟ್ಲಿ ಐ ವಿಲ್ ಬೀಟ್ ಬಾಕ್ಸ್ ಅಂಡ್ ಕಂಪೋಸ್ ಸಮಥಿಂಗ್.
0: ಗುಡ್. ನಿಮ್ಮ ಪ್ಲೇಲಿಸ್ಟ್ ನಲ್ಲಿ ಯಾರು ಊಹಿಸದಂತಹ ಒಂದು ಅಪರೂಪದ ಹಾಡೇನಾದ್ರೂ ಇದೆಯಾ?
1: ಬರೀ ಅದೇ ಇರೋದು,
0: ಬರೀ ಅದೇ ಇರೋದು. ಯಾವ್ದಾದ್ರು ಒಂದು,
2: ಯಾವ್ದಾದ್ರು ಒಂದು.
1: ಸುಮ್ನೆ ಅಂದ್ರೆ ಹಾಗೇನಿಲ್ಲ, ಎಲ್ಲರೂ ಇದೆ. ಇಟ್ಸ್ ಲೈಕ್ ಇಟ್ ಡಿಪೆಂಡ್ಸ್. ಅಪರೂಪ ಅಂದ್ರೆ ಕೆಲವರಿಗೆ ಯಾವ ತರ ಅಪರೂಪ ಹೇಳಿ ನಿಮ್ಗೆ?
0: ಅಂದ್ರೆ ಇಂಥ ಸಾಂಗ್ ಕೂಡ ಕೇಳ್ತಾರ, ಹಾಡೋದೆಲ್ಲ ಸ್ವಲ್ಪ ಈ ತರ ಇರುತ್ತೆ ಶೈಲಿ, ಬಟ್ ಇಷ್ಟು ಬೇರೆ ಜಾನರ್ ನ ಹಾಡು ಕೂಡ ಇಟ್ಕೊಂಡಿದ್ದಾರೆ ಪ್ಲೇಲಿಸ್ಟ್ ನಲ್ಲಿ ಸಂಜಿತ್ ಅಂತ ಹೇಳೋ ತರ ಇರ್ಬೇಕು.
1: ಐ ಲವ್ ಲಿಸ್ನಿಂಗ್ ಟು ಜಾಪನೀಸ್ ಮ್ಯೂಸಿಕ್. ಫೂಜಿ ಕಾಜೆ ಅಂತ ಒಂದು ರಿಯಲಿ ಪಾಪ್ಯುಲರ್ ಆರ್ಟಿಸ್ಟ್ ಅವರು, ಬಟ್ ಅವ್ರ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ. ಅದ್ ಕೇಳ್ತಿರ್ತೇನೆ, ಟ್ರೈ ಮಾಡ್ತೇನೆ ಜಾಪನೀಸ್ ಹಾಡಕ್ಕೆ. ಆದ್ರೆ ದೇವರಣೆ ಕಷ್ಟ ಅದು.
2: ಪರವಾಗಿಲ್ಲ, ಜಪನೀಸ್ ಸಾಂಗ್ ಕೇಳೋದು
0: ನಮ್ಗೆ ಅರ್ಥ ಆಗಲ್ವಲ್ಲ, ನೀವು ಹಾಡಬಹುದು ಆರಾಮಾಗಿ. ನೀವು ಏನ್ ಹೇಳಿದ್ರು ನಾವು ಒಪ್ಕೊಳ್ತೀವಿ.
2: ಓಕೆ ಓಕೆ. ಸಂಜಿತ್, ನಿಮ್ಮ ಮೊಬೈಲ್ ನಲ್ಲಿ ಕೊನೆಯದಾಗಿ ಸರ್ಚ್ ಮಾಡಿದಂತಹ ಮ್ಯೂಸಿಕ್
0: ಹಾಡ್ತಾರೆ?
1: ಓ, ದಿಸ್ ಇಸ್ ವೆರಿ ನೈಸ್. ನಾನು ಆಕ್ಚುಲಿ ಒಂದು 2 ಗಂಟೆ ಮುಂಚೆ ಐ ವಾಸ್ ಲಿಸ್ನಿಂಗ್ ಟು ಒಂದು ಹೊಸ ಆರ್ಟಿಸ್ಟ್ ಉಂಟು ಕನ್ನಡದಲ್ಲಿ, ಅಕ್ಕರ ಶಾಹಿ ಅಂತ. ಅವ್ರ ಮ್ಯೂಸಿಕ್ ಸ್ಪಾಟಿಫೈ ಅಲ್ಲೆಲ್ಲ ಇಲ್ಲ, ಯೂಟ್ಯೂಬ್ ಅಲ್ಲಿ ಇದೆ. ಈಸ್ ಅ ಸ್ಮಾಲ್, ವೆರಿ ಇಂಡಿಪೆಂಡೆಂಟ್, ಸದ್ಯಕ್ಕೆ ಈಸ್ ಅ ಸ್ಮಾಲ್ ಆರ್ಟಿಸ್ಟ್ ಹೂ ನಾಟ್ ಮೆನಿ ಪೀಪಲ್ ಲಿಸನ್ ಟು, ಬಟ್ ಅವ್ರು ಬರೆದಿಯೋದು, ಅವ್ರು ಪ್ರೊಡ್ಯೂಸ್ ಮಾಡೋ ಮ್ಯೂಸಿಕ್ ನಂಗೆ ತುಂಬಾ ಹಿಡಿಸುತ್ತೆ. ಅಕ್ಕರ ಶಾಹಿ ಅಂತ ಇವ್ರ ಹೆಸರು. ಯೂಟ್ಯೂಬ್ ಅಲ್ಲಿ ಒಂದು 3-4 ಹಾಡು ಉಂಟು. ಕಪ್ಪೆ ಚಿಟ್ಟೆ ಅಂತ ಒಂದಿದೆ, ಸೋಗು ಸಂತರು ಅಂತ ಒಂದಿದೆ. ಇವ್ರು ನಂಗೆ ತುಂಬಾ ಇಷ್ಟ.
0: ಓಕೆ, ಸೂಪರ್. ನೋಡಿ, ಇದು ಅಪರೂಪದ ಮಾಹಿತಿ. ನಿಮ್ಗೊಂದು ಮ್ಯೂಸಿಕಲ್ ಪವರ್, ಏನಾದ್ರು ಸೂಪರ್ ಪವರ್ ಸಿಗೋದಾದ್ರೆ ಏನ್ ಮಾಡ್ತೀರಾ?
1: ನಾನ್ ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಾದ್ರೆ ನನ್ನ ಹಾಡಿಗೆ ಐ ಟ್ರೈ ಟು ಕೈಂಡ್ ಆಫ್ ಡ್ರಾ, ಐ ವಾಂಟ್ ಟು ಡ್ರಾ ವಿಂಡೋ ಇನ್ ಟು ಮೈ ವರ್ಲ್ಡ್. ನನ್ಗೊಂದು ಕಿಟಕಿ ತರ ಐ ವಾಂಟ್ ಟು ಶೋ ಪೀಪಲ್ ಇನ್ ಸೈಡ್ ದ ವರ್ಲ್ಡ್. ಸೊ ಇಫ್ ಐ ಕ್ಯಾನ್ ಡೂ ದಟ್ ಫಿಸಿಕಲಿ, ಇಟ್ ವುಡ್ ಬಿ ಗ್ರೇಟ್.
0: ಅಬ್ಬಾ,
2: ಕಿಟಕಿಲಿ ನಾಕಾದೆ ಅಂತನಾ?
0: ಮ್ಯೂಸಿಕ್
2: ಬಿಟ್ಟು ನಿಮಗಿರುವಂತಹ ಇನ್ನೊಂದು ಹಿಡನ್ ಟ್ಯಾಲೆಂಟ್ ಯಾವುದು? ಡ್ಯಾನ್ಸ್ ಮಾಡ್ತಿರಲ್ಲ?
1: ಡ್ಯಾನ್ಸ್ ಮನೇಲಿ ಮಾಡ್ತೀನಿ ನಾನು.
2: ಕ್ರಿಕೆಟ್ ಆಡ್ತೀರಾ?
0: ಅದೇ, ನೀವು ಮನೇಲಿ ಮಾಡೋದ್ರಿಂದಾನೆ ಅದು ಹಿಡನ್. ಸ್ಟೇಜ್ ಮೇಲೆ ಮಾಡಿದ್ರೆ ಹಂಗಾಗ್ತಿರ್ಲಿಲ್ಲ.
1: ಎಸ್ ಎಸ್, ಕರೆಕ್ಟ್
0: ಕರೆಕ್ಟ್.
1: ಸಮ್ ಟ್ಯಾಲೆಂಟ್ ಶುಡ್ ಬಿ ಹಿಡನ್ ಅಂತ ಹೇಳ್ತಾರೆ.
2: ಓಕೆ ಸಂಚಿತ್, ಒಂದ್ ವೇಳೆ ನಿಮ್ಮನ್ನ ಕಾಡಿಗೋ ಅಥವಾ ಮರುಭೂಮಿಗೆ ಕಳಿಸ್ಬಿಟ್ರೆ ಆ ಸಮಯ ಬಂದಾಗ ನಿಮ್ ಜೊತೆಗೆ ಒಂದು ಹಾಡನ್ನ ಇರಿಸ್ಕೊಳ್ಬಹುದು ಅಂತ ಅನ್ಸಿದ್ರೆ, ಅಂತ ನಾವೇನಾರು ಹೇಳಿದ್ರೆ, ಅದನ್ನ ಯಾವ ಹಾಡನ್ನ ನೀವು ಸೆಲೆಕ್ಟ್ ಮಾಡ್ತೀರಾ?
0: ಈಗ ಸಂಜಿತ್ ಯೋಚನೆ ಮಾಡ್ತಿರೋದು ಏನ್ ಗೊತ್ತಾ? ನಾನ್ ಯಾಕೆ ಕಾಡ್ಗೆ ಹೋಗ್ಬೇಕು,
2: ನಾನ್ ಯಾಕೆ ಮರುಭೂಮಿಗೆ ಹೋಗ್ಬೇಕು?
1: ಇದೊಂದು ಹಾಡಿದೆ. ಇಟ್ಸ್ ಈ ಹಾಡು ನಂಗೆ ಆಕ್ಚುಲಿ ನಾನ್ ಹಾಡೋದಲ್ಲ, ಈ ಹಾಡು ನಮ್ ತಂದೆ ಹಾಡೋದ್ ಹಾಡಿದು. ಸೊ ಐ ವಿಲ್ ಕೀಪ್ ದಿಸ್ ಸಾಂಗ್ ವಿತ್ ಮೀ ಇಫ್ ಐ ಗೆಟ್ ಲಾಸ್ಟ್. ನಾನು ಕಳೆದೋದ್ರೆ ಈ ಹಾಡು ತುಂಬಾ ಹತ್ತಿರ ಇಟ್ಕೋತೀನಿ, ಯಾಕಂದ್ರೆ ಐ ವಿಲ್ ರಿಮೆಂಬರ್ ದ ಪಾತ್ ಟು ವೇರ್ ಎವರ್ ಐ ವಾಂಟ್ ಟು ಗೋ. ಐ ನೋ ದಟ್ ಸಿಂಗಿಂಗ್ ಇಸ್ ಆಲ್ ಐ ಲವ್, ಅಂಡ್ ಅಪ್ಪ ಕಲ್ಸಿದ್ ನಂಗೆ. ಅಪ್ಪ ಸುಮ್ನೆ ಮನೇಲಿ ಕೂತ್ಕೊಂಡು ಈ ಹಾಡು ಹಾಡ್ತಿದ್ರು, ಯಾವತ್ತೂ ಹಾಡ್ತಾರೆ ಈ ಹಾಡು. ಅಂಡ್ ದಟ್ಸ್ ವಾಟ್ ಹಿ ವಾಸ್ ನೋನ್ ಫಾರ್. ಭೀಮಸೇನ್ ಜೋಶಿ ಅವ್ರದ್ದು ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪ್ರೇಮಯ್ಯ ಅಂತ ಒಂದು ಹಾಡು ಉಂಟು, ಅಂಡ್ ತುಂಬಾ ಇಷ್ಟ. ಸೊ ದಟ್ ಇಸ್ ದ ಸಾಂಗ್ ಐ ವಿಲ್ ಕ್ಯಾರಿ ವಿತ್ ಮೀ ಟಿಲ್ ಐ ಡೈ, ಅಂಡ್ ದಟ್ ಸಾಂಗ್ ವಿಲ್ ಶೋ ಮೀ ಹೋಮ್. ಅದು ನಂಗೆ ಗೊತ್ತು.
0: ಸೊ ಇಲ್ಲಿ ಒಂದು ಬಾಂಧವ್ಯ, ಭಾವನಾತ್ಮಕ ಎಳೆ ಇದೆ ಇಲ್ಲಿ. ಬರೀ ಹಾಡು ಮಾತ್ರ ಅಲ್ಲ ಅದು, ಅದು ಮನೆಗೆ ದಾರಿ, ಅಪ್ಪನ ಪ್ರೀತಿ ಎಲ್ಲಾನು ತೋರಿಸುತ್ತೆ ಅಂತ. ಸೂಪರ್, ಬಹಳ ಖುಷಿ ಆಯ್ತು ಸಂಚಿತ್ ನಿಮ್ ಜೊತೆ ಮಾತಾಡಿ. ಎಷ್ಟೊಂದು ವಿಷಯ ಮತ್ತೆ ನಿಮ್ಮ ಥಿಂಕಿಂಗ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮಗೆ ಹೇಗ್ ಅನ್ನಿಸ್ತು?
1: ವೆರಿ ವೆರಿ, ನಂಗೂ ತುಂಬಾ ಖುಷಿ ಆಯ್ತು ನೀವು ಫ್ರೀ ಆಗಿ ಪೀಸ್ಫುಲ್ ಆಗಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಕಾಶವಾಣಿ ಅಂಡ್ ಟು ಬೋತ್ ಯು ರಮ್ಯಾ ಅಂಡ್ ಸಚಿನ್. ಥ್ಯಾಂಕ್ ಯು.
0: ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ನಮಗಾಗಿ ಸಮಯ ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ನೀವು ಬಂದ್ರಿ, ಅದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು.
1: ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಕಾಶವಾಣಿ. ಐ ಹೋಪ್ ಯು ಗೈಸ್ ಡು ಅ ಲಾಟ್ ಆಫ್ ಯು ನೋ ಶೋ ಅ ಲಾಟ್ ಆಫ್ ಆರ್ಟ್ ಟು ದ ವರ್ಲ್ಡ್ ಅಂಡ್ ಐ ವಿಲ್ ಆಲ್ವೇಸ್ ಬಿ ಲಿಸ್ನಿಂಗ್. ಥ್ಯಾಂಕ್ ಯು, ಯಾವತ್ತೂ ಕೇಳ್ತಿರ್ತೇನೆ ನಾನು.
2: ಥ್ಯಾಂಕ್ ಯು ಸಂಜಿತ್.
0: ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗಾಯಕ ಸಂಜಿತ್ ಹೆಗ್ಡೆ ನಮ್ಮ ಜೊತೆ ಆಗಿದ್ರು. ಇಷ್ಟೊತ್ತು ನಾವು ಕೂಡ ನಿಮ್ ಜೊತೆ ಆಗಿದ್ವಿ. ನಿಮ್ಮ ಆರ್ಜೆ ರಮ್ಯಾ, ನಾನು
2: ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಸಮಯ 4:58 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದಂತಹ ಸಂದರ್ಶನವನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ ಅವರ ಸಂದರ್ಶನ ಮೂಡಿಬಂತು. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ರಮ್ಯಾ ಮತ್ತು ಸಚಿನ್. ಈ ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕ ನೆರವು ಜಿ ಮೋಹನ್ ರಾಜ್ ಅವರಿಂದ. ಇದಾಗಿತ್ತು ನಮ್ಮ ಈ ಹೊತ್ತಿನ ಕಾರ್ಯಕ್ರಮ.
1: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದೂ.
2: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
1: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
2: ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
1: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
2: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ.
1: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1 ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸಮಯವಾಗಿದೆ ಸರಿಯಾಗಿ 5:10 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. September 1st ನಮ್ಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಹುಟ್ಟಿದಂತಹ ದಿನ. 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ನಮ್ಮ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಎಲ್ಲಾ ಶ್ರೋತೃ ಬಾಂಧವರಿಗೂ ಸಹ ಆತ್ಮೀಯವಾದಂತಹ ಶುಭಾಶಯಗಳು. ಹಾಗೆ ಅವರ ಜೊತೆಗೆ ನಮ್ಮೆಲ್ಲ ವಿವಿಧ ಭಾರತಿ ತಂಡಕ್ಕೂ ಸಹ ಈ ದಿನ ನಮ್ಮೆಲ್ಲಾ ಕಾಮನಬಿಲ್ಲು ತಂಡಕ್ಕೆ ಈ ದಿನ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದೀನ, ಹೆಚ್ಚು ತಡ ಮಾಡೋದಿಲ್ಲ, ಹೇಳ್ಬಿಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ
4: ನಾನ್ ಸ್ಟಾಪ್ ಸಂಜೆ ವಿಶೇಷ ಅಂದ್ರೆ ಏನೋ ರೂಪ ಮಾತಾಡ್ತಾ ಇದ್ಲು ಮಧ್ಯದಲ್ಲೇ ಇವನ್ ಬಂದ ಅಂತ ಯೋಚನೆ ಮಾಡ್ತಾ ಇದ್ರೆ. ಹಾ ಹಲೋ, ನಮಸ್ಕಾರ, ಏನ್ ಸಮಾಚಾರ, ಎಲ್ರು ಹೇಗಿದ್ರ? ನಾನು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.
3: ಮಂಜು, ನಿಮ್ಮ ಹತ್ರ ಮಾತಾಡೋದಿಲ್ಲ ಇವತ್ ನಾನು, ತುಂಬಾ ಮುನ್ಸ್ಕೊಂಡಿದ್ದೀನಿ ನಿಮ್ ಜೊತೆ.
4: ಕಾರಣ
3: ಕಾರಣ ಏನಪ್ಪ
4: ಈಗ ಏನ್ ಗೊತ್ತಾ? ಕಾಂಚನಾ ಕೋಪವೇ ಬರ್ಲಿ, ರೂಪ ಕೋಪವೇ
3: ಸಿಕ್ಕಾಪಟ್ಟೆ ಕೋಪ ಬಂದಿದೆ ನೋಡಿ. ಆಗ್ಲೇ 5:03 ಆಗೋಯ್ತು, 3 ನಿಮಿಷ ತಡವಾಗಿ ಬಂದ.
4: 3 ನಿಮಿಷ ಅಲ್ಲ, ನಾನು ಆಗ್ಲೇ ಬಂದಿದ್ದೀನಿ ಗೈಸಿ ಅಮ್ಮ. 2 ನಿಮಿಷ ಮಾತಾಡ್ಬಿಟ್ಟು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ಎಷ್ಟು ನ್ಯಾಯ ಇದು?
3: ಸೊ ಸ್ಯಾಡ್, ಇರ್ಲಿ ಇರ್ಲಿ, ಮಂಜುಗೆ ಜಾಸ್ತಿ ಮಾತಾಡೋದಕ್ಕೆ ಬಿಡೋದ್ ಬೇಡ. ಯಾಕಂದ್ರೆ ಇವತ್ತು ನಾವು ಮಾತಾಡಿಸ್ಬೇಕಾಗಿರೋದು ಯಾರು?
4: ನಮ್ಮ ನೆಚ್ಚಿನ ಅರ್ಜಿಗಳನ್ನ, ಅವರ ನೆಚ್ಚಿನ ಅರ್ಜಿಗಳನ್ನ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ವಿಶೇಷ ಏನು ಅಂದ್ರೆ, 25 ವರ್ಷದ ಜರ್ನಿ, ಅದರಲ್ಲಿ ಎಷ್ಟೋ ಮೆಮೊರೀಸ್ ಇರುತ್ತೆ, ಎಷ್ಟೊಂದು ಖುಷಿಯ ವಿಚಾರಗಳಿರುತ್ತೆ, ಎಷ್ಟೊಂದು ಅನುಭವಗಳಿರುತ್ತೆ. ಆ ಅನುಭವಗಳನ್ನ, ನೆನಪಿನ ಪುಟಗಳನ್ನ ಈ ಹೊತ್ತಿನ ಈ ತಂಪಾದ ಸಂಜೆ ಹೊತ್ತಲ್ಲಿ ತಿರುವಿ ಹಾಕಿದ್ರೆ ಹೇಗಿರುತ್ತೆ ರೂಪ?
3: ಸೂಪರ್ ಆಗಿರುತ್ತೆ, ಅವರೆಲ್ಲರ ನೆನಪಿನ ಸುರುಳಿ ಒಳಗಡೆ ನಾವು ಕೂಡ
4: ಯಾರನ್ನ
3: ಮಾತಿಗೆ ಮಂಜು
4: ಕಾಯ್ತಾ ಇರಿ, ಯಾರನ್ನ ಕರೆಸ್ತೀವಿ ಮೊದಲು ಮಾತಿಗೆ ಅಂತ ಗೆಸ್ ಮಾಡ್ತಾ ಇರಿ. ಕೇಳ್ತಾ ಇದ್ರ

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:38:18. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿಗಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇವತ್ತಿನ ಗಿರ್ಮಿಟ್ ಕಾರ್ಯಕ್ರಮವನ್ನು ಶ್ರೀಮತಿ ಸಿಂಧೂರ ಈ ಚಿತ್ರದಿಂದ ಆಯ್ದ ಒಂದು ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಗೀತೆಯನ್ನು ಹಾಡಿದ್ದಾರೆ ಕೈಲಾಶ್ ಖೇರ್. ಮಂಜುನಾಥ್ ಕಬ್ಸೆ ಅವರು ಬರೆದಿರುವಂತಹ ಗೀತೆ ಇದು. ಎ ಬಿ ಮುರಳೀಧರನ್ ಅವರ ಸಂಗೀತ ಸಂಯೋಜನೆಯಲ್ಲಿದೆ.

ಇನ್ನೀಗ ಕೇಳಿ ಬಲರಾಮನ ದಿನಗಳು ಚಿತ್ರದಿಂದ ಆಯ್ದ ಒಂದು ಗೀತೆ. ಸಂಚಿತ ಹೆಗಡೆ ಹಾಗೂ ಪುಣ್ಯ ಸೆಲ್ವಾ ಅವರು ಗೀತೆಯನ್ನು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಬರೆದಿರುವ ಗೀತೆಗೆ ಸಂತೋಷ್ ನಾರಾಯಣನವರ ಸಂಗೀತ.

ಕೇಳಿ ಈಗ ಕಾಟ್ಲೆ ಚಿತ್ರದಿಂದ ಆಯ್ದ ಗೀತೆ. ಸಂತೋಷ್ ವೆಂಕಿ ಹಾಗೂ ಸಂಗೀತ ರವೀಂದ್ರನಾಥ್ ಗೀತೆಯನ್ನು ಹಾಡಿದ್ದಾರೆ. ಕಿನ್ನಾಳ ರಾಜ ಬರೆದಿರುವ ಗೀತೆ ಇದು. ಶ್ರೀಧರ್ ಸಂಭ್ರಮ್ ಅವರ ಸಂಗೀತ.

ಕರಾವಳಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಗೀತೆ. ಸಾಕ್ಷಿನ್ ಪಸರೂರು ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು

ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಕುರಿತಂತೆ ಬೆಂಗಳೂರು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. 7:20 ಜನಪದ ಸಂಗೀತ. ಕನಕಪುರ ತಾಲೂಕು ದೊಡ್ಡ ಕಬ್ಬಳಿಯ ಗುರುಮಾದಪ್ಪ ಹಾಗೂ ಸಗಡಿಗರಿಂದ ಕಂಸಾಳೆ ಪದ ಕೇಳುತ್ತೀರಿ. 7:45 ಚಿತ್ರಗೀತೆಗಳನ್ನಾದಿಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಭವಾನಿ ಹೆಗಡೆ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಬಿತ್ತರಿಸುತ್ತೇವೆ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುವವರು ಸಿಎನ್ ತ್ಯಾಗರಾಜು. ಮೃದಂಗ ನುಡಿಸುವವರು ಅನಿರುದ್ಧ ಎಸ್ ಭಟ್. ರಾತ್ರಿ 10:30 ಗೀತಚಂದ್ರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಮ್ಮ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ವಿವಿಧ ಕಲಾವಿದರು ಹಾಡಿದಂತಹ ಭಕ್ತಿ ಗೀತೆಗಳನ್ನು ನೀವು ಕೇಳ್ತೀರಿ. 6:30 FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಪ್ರಸಾರವಾಗಿದೆ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿ ಕೆ ಸುಮತಿ ಅವರು. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆಗಳನ್ನು ನೀವು ಕೇಳ್ತೀರಿ.

0: 6:50ಕ್ಕೆ ರೈತರಿಗೆ ಸಲಹೆಗಳು, 7:15ಕ್ಕೆ ಸಿಡ್ಯಾಕ್ ಪ್ರಾಯೋಜಿತ ತಂತ್ರಜ್ಞಾನ ತರಂಗ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್ ಡಿಜಿಟಲ್ ಕ್ರಾಂತಿ, ಈ ವಿಷಯದ ಕುರಿತಂತೆ ಭಾಗವಹಿಸಲಿದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬ್ಯಾರ್ ಹಾಗೂ ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಸೈಂಟಿಸ್ಟ್ ಎಫ್ ಆಗಿರುವ ಮೋಹಿತ್ ವೇದ್ ಅವರು. ಇನ್ನು 8:30ಕ್ಕೆ ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಚರ್ಮ ರೋಗಿಗಳಿಗೆ ಯುನಾನಿ ಪರಿಹಾರ ಕುರಿತಂತೆ ಡಾಕ್ಟರ್ ಉಸ್ಮಾ ನಹೀದ್ ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳು ಇವರು. ಹಾಗೆಯೇ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು ಇಲ್ಲಿಯ ವೈದ್ಯಾಧಿಕಾರಿಗಳು ಕೂಡ ಹೌದು ಅವರು. ಇವರು ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು ಬೆಳಗ್ಗೆ 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವ ಸಾಗರ್. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಶಿಕ್ಷಕಿ ಸುರೇಖಾ ಅವರಿಂದ ಗುರುಭ್ಯೋ ನಮಃ ಈ ಕುರಿತು ಭಾಷಣ, ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ಇದರಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತಂತೆ ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರನ್ನೇ ಸಂದರ್ಶನ. ನೇತ್ರದಾನದಲ್ಲಿ ವಹಿಸಬಹುದಾದ ಎಚ್ಚರಿಕೆಗಳ ಕುರಿತಂತೆ ಡಾಕ್ಟರ್ ವರಲಕ್ಷ್ಮಿ ಅವರನ್ನೇ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತಂತೆ ಡಾಕ್ಟರ್ ಜಿ ಹರಿಶ್ಚಂದ್ರ ರಾನಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ ಇದು. ಮಧ್ಯಾಹ್ನ 2:40ಕ್ಕೆ ಹಿಂದಿ ಪಾಠ ಹೇಳಿಕೊಡುವರು ನಾರಾಯಣ ಕುಮಾರ್ ರಾಯಭಾಗಿ. ಸಂಜೆ 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮ, ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ತಿಮ್ಮಪ್ಪ ಹೆಚ್ಚಗೌಡ ನಡೆಸುವ ಸಂದರ್ಶನ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಗಳಿಂದ ಸೋಬಾನೆ ಪದ ಕೇಳುತ್ತೀರಿ. ರಾತ್ರಿ 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಗಿರಿರಾಜ ಲೋಕ. 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ಒಡನೆ ದಿಗ್ವಿಜಯ್ ಬಿ ಅವರು ನಡೆಸುವಂತಹ ಮಾತುಕತೆ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
1: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
3: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದರೆ ಶ್ರುತಿಬದ್ಧವಾಗಿ ಯಾವಾಗಲೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವರು ಬಹಳ ಸಾಧನೆ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣಾ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಹಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತ ಆಯ್ತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಹುಡುಗ ಚೆನ್ನಾಗಿ ಹಾಡ್ತಾನಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ ಒಂದೂವರೆ ತಾಸು ನಾನು ವೇದಿಕೆಗೆ ಕುಂತ್ಕೊಂಡು, ವೇದಿಕೆ ಮೇಲೆ ಕೂತ್ಕೊಂಡು 15-20 ಸಾವಿರ ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ, ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮ್ಮ ನನಗಿನ ಮಂದಿಯಲ್ಲಿ ಹಾಡೋದೊಂದು ಆನಂದ. ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ಒಂದು ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ ತಾಸು, 2 ತಾಸು, 3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು. ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು. ಅವ್ರದ್ದು ಆನಂತರ ಕುಂದಗೋಳದ ನಮ್ಮ ಊರ ಹತ್ತಿರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್, ಸವಾಯ್ ಗಂಧರ್ವ್ ಅಂತೇನು, ಅವ್ರ ಹಾಡುಗಳನ್ನು ಬೇಕಾಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತ.
2: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ್.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ಮೋದಿನಾ ಷಡ್ವಿಂಶತಿತಮಂ ಎಸ್ಸಿಒ ಶಿಖರ ಸಮ್ಮೇಳನಂ ಸಂಬೋಧಿತಂ. ಆತಂಕವಾದ ವಿಷಯೇ ದ್ವಿಮುಖಿ ಮಾಪದಂಡಂ ಸಮಾಪಯಿತುಂ ಚ ವಿಹಿತಂ ಆಹ್ವಾನಂ. ಉತ್ತರ ರೈಲ್ವೆ ಮಂಡಲಸ್ಯ ಮುರಾದಾಬಾದ್ ವಿಭಾಗೆ ಅವಶಿಷ್ಟೇ ದ್ವಾದಶಾಧಿಕ ಸಪ್ತಶತ ಕಿಲೋಮೀಟರ್ ಮಿತೆ ರೈಲಮಾರ್ಗೆ ಕವಚೇತಿ ಚತುರ್ದಶಾಂಶ ಶೂನ್ಯಂ ಪ್ರಣಾಳ್ಯೈ ಭಾರತೀಯ ರೈಲ್ವೆ ವಿಭಾಗೇನ ಸಪ್ತತ್ಯಧಿಕೈಕಶತ ಕೋಟಿ ರೂಪ್ಯಕಾಣಿ ಅನುಮೋದಿತಾನಿ. ನೇಪಾಳ ದೇಶ ವ್ಯಾಪಕ ವಿನಾಶಾನಂತರಂ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ ಸಪ್ತಾಶೀತ್ಯಧಿಕ ನವಶತಂ ಸಂಪ್ರಾಪ್ತಾ. ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ವಾಹಿನಿ ಅದ್ಯ ಸ್ವಕೀಯಾಂ ರೌಪ್ಯ ಜಯಂತಿಂ ಆಚರತಿ. ಅಪಿ ಚ ಭಾರತೀಯ ಋತು ವಿಭಾಗೇನ ಛತ್ತೀಸ್ಗಢ ರಾಜ್ಯಾಯ ರಕ್ತವರ್ಣಪರ ಸಂಚೇತನ ನಿಸ್ಸಾರಿತ. ಶ್ವಃ ಯಾವತ್ ಝಾರಖಂಡ ಒಡಿಶಾ ಪೂರ್ವೋತ್ತರ ಭಾರತಸ್ಯ ಭಾಗೇಷು ಪ್ರಬಲ ವೃಷ್ಟೇಶ್ಚ ವರ್ತತೆ ಸಂಭಾವನಾ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಕಿರ್ಗಿಜ್ ಗಣರಾಜ್ಯಸ್ಯ ರಾಜಧಾನ್ಯಾಂ ಬಿಷ್ಕೇಕ ನಗರೆ ಆಯೋಜಿತಸ್ಯ ಶಂಘಾಯಿ ಸಹಕಾರ ಸಂಘಟನಸ್ಯ ರಾಷ್ಟ್ರಾಧ್ಯಕ್ಷಾಣಾಂ ಪರಿಷದಃ ಷಡ್ವಿಂಶತಿತಮೇ ಉಪವೇಶನೆ ಭಾಗಂ ನಿರ್ವ್ಯೂಢಂ. ಶಿಖರ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಸರ್ವೇಭ್ಯಃ ಸದಸ್ಯ ದೇಶೇಭ್ಯಃ ಆಹ್ವಾನಂ ಅಕರೋತ್ ಯತ್ತೆ ಆತಂಕವಾದಸ್ಯ ವಿತ್ತಪೋಷಣಂ ನಿಯುಕ್ತಿ ಪ್ರಕ್ರಿಯಾಂ ಚರಮಪಂಥಿ ಪ್ರಚಾರಂ ಸುರಕ್ಷಿತ ಆಶ್ರಯ ಸ್ಥಾನಾನಿ ಸಂಪೂರ್ಣತಯಾ ವಿನಾಶಯೇಯುಃ. ಸಃ ಅವದತ್ ಯತ್ ಆತಂಕವಾದಸ್ಯ ದ್ವಿಮುಖಿ ಮಾನಕಾನಾಂ ಕೃತೆ ಕಿಮಪಿ ಸ್ಥಾನಂ ನಾಸ್ತಿ. ವಿಶ್ವಸ್ಯ ವಿಭಿನ್ನೇಷು ಭಾಗೇಷು ವಿದ್ಯಮಾನಾನಾಂ ಸಂಘರ್ಷಾಣಾಂ ವಿಷಯೆ ಶ್ರೀಮೋದಿ ಚಿಂತಾಮಪಿ ಪ್ರಕಟಿತವಾನ್. ವಿಶ್ವಸ್ಯ ವಿವಿಧ ಭಾಗೇಷು ಪ್ರಚಲತ್ಸು ಸಂಘರ್ಷೇಷು ಚಿಂತಾಂ ಪ್ರಕಟಯನ್ ಶ್ರೀಮೋದಿ ನ್ಯವೇದಯತ್ ಯತ್ ಯುದ್ಧಾನಿ ಸಂಘರ್ಷಾಶ್ಚ ಕಸ್ಯಾಪಿ ಸಮಸ್ಯಾಯಾಃ ಸಮಾಧಾನಂ ನೈವ ವರ್ತತೆ. ಸರ್ವೇ ವಿವಾದಾಃ ಸಂಭಾಷಣ ಮಾಧ್ಯಮೇನ ಕೂಟನೀತ್ಯಾ ಚ ಸಮಾಧೇಯಾಃ. ಪ್ರಧಾನಮಂತ್ರಿ ಅವದತ್ ಯತ್ ಭಾರತಂ ಆಪಣಂ ಯೋಜಯಿತುಂ ವ್ಯಾಪಾರಂ ಸೌಕರ್ಯಯುತಂ ಕರ್ತುಂ ವಿಕಾಸಸ್ಯ ನೂತನಾನ್ ಮಾರ್ಗಾನ್ ಉದ್ಘಾಟಯಿತುಂ ಚ ಸರ್ವಾನ್ ಪ್ರಯತ್ನಾನ್ ಸಮರ್ಥಯತಿ. ಪರಂಚ ಏತಾದೃಶಾಃ ಪ್ರಯತ್ನಾಃ ಸರ್ವೇಷಾಂ ದೇಶಾನಾಂ ಸಾರ್ವಾತ್ಮ್ಯಸ್ಯ ಪ್ರಾದೇಶಿಕ ಅಖಂಡತಾಯಾಶ್ಚ ಪೂರ್ಣತಯಾ ಸಮ್ಮಾನಂ ಕುರುವಂತಿ ಇತಿ ಸಹ ಅವಧಾನಂ ದತ್ತವಾನ್. ಶ್ರೀಮೋದಿ ಅವದತ್ ಯತ್ ಭಾರತಂ ಗತವರ್ಷೇ ಶಂಘಾಯಿ ಸಹಕಾರ ಸಂಘಟನ ಸಭ್ಯತಾ ಸಂವಾದ ಮಂಚಸ್ಯ ಪ್ರಸ್ತಾವಂ ಅಕರೋತ್. ಅಸ್ಮಿನ್ ವರ್ಷೇ ತಸ್ಯ ಪ್ರಥಮಂ ಸತ್ರಂ ಭಾರತೆ ಭವಿಷ್ಯತಿ ಅತಃ ಸಹ ಹರ್ಷಂ ಪ್ರಕಟಿತವಾನ್. ಪ್ರಧಾನಮಂತ್ರಿ ಶ್ರೀಮೋದಿ ಕಿರ್ಗಿಸ್ತಾನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಂ ಪರಿಸಮಾಪ್ಯ ಅದ್ಯ ಅಪರಾಹ್ನೆ ಬಿಷ್ಕೇಕ ನಗರಾತ್ ನವದಿಲ್ಲಿಂ ಪ್ರತಿ ಪ್ರಸ್ಥಿತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಭಾರತಸ್ಯ ಸಪ್ತದಶಾಂಶ ಅಷ್ಟ ಪ್ರತಿಶತಂ ಆರ್ಥಿಕ ವೃದ್ಧಿಃ ದೇಶಸ್ಯ ಚತ್ವಾರಿಂಶದಧಿಕ ಶತಕೋಟಿ ನಾಗರಿಕಾಣಾಂ ಕಠೋರ ಪರಿಶ್ರಮಸ್ಯ ಸಾಮೂಹಿಕ ಸಂಕಲ್ಪಸ್ಯ ಚ ಸ್ಪಷ್ಟಂ ಪ್ರತಿಬಿಂಬಮಸ್ತಿ. ಅದ್ಯ ಸಾಮಾಜಿಕ ಸಂಚಾರ ಪಟಲೆ ಏಕಂ ಚಲಚಿತ್ರಂ ಪ್ರಸಾರಯನ್ ಶ್ರೀಮೋದಿ ಪ್ರತಿಪಾದಿತವಾನ್ ಯತ್ ಕೋವಿಡ್ 19 ಇತಿ ಜಾಗತಿಕ ಸಂಕ್ರಮಣಾತ್ ಆರಭ್ಯ ನಿರಂತರಂ ಪ್ರಚಲತ್ಸು ಯುದ್ಧಾದಿಷು ವೈಶ್ವಿಕ ಅಸ್ಥಿರತಾಯಾಂ ಚ ಭಾರತಂ ದ್ರುತಗತ್ಯಾ ಪ್ರಗತಿಪಥೆ ಅಗ್ರೇಸರಂ ವರ್ತತೆ.
1: ದೇಶವಾಸಿಯೋ ಕೋ ಬಹುತ್ ಬಹುತ್ ಬಧಾಯಿ. 7.8% ಗ್ರೋಥ್, ದೇಶ ಖುಷಿಯೋ ಸೆ ಭರ್ ಗಯಾ. ದೇಶವಾಸಿಯೋ ಕೋ ಮೈ ಬಧಾಯಿ ದೇತಾ ಹೂಂ ಉನ್ಕೆ ಸಂಕಲ್ಪ ಶಕ್ತಿ ಕೆ ಲಿಯೆ, ಉನ್ಕೆ ಪುರುಷಾರ್ಥ ಕೆ ಲಿಯೆ. ಏಕ್ ಸಾಮೂಹಿಕ ಶಕ್ತಿ ಕಾ ಏಕ್ ಪ್ರತಿಬಿಂಬ ಹೈ. ದುನಿಯಾ ಯುದ್ಧ ಮೇ ಡುಬೀ ಹುಯಿ, ಚಾರೋ ತರಫ ಯುದ್ಧ ಕಿ ಖಬರೇ ಆ ರಹಿ, ವಿಶ್ವ ಸಂಕಟೋ ಸೆ ಗಿರಾ ಹುಆ ಹೈ, ಸಪ್ಲಾಯ್ ಚೇನ್ ಪೂರಿ ತರಹ ಡಿಸ್ಟರ್ಬ್ ಹೈ. 2020 ಮೇ ಕೋವಿಡ್ ಕಾಲ ಸೆ ಲೇಕರ್ ಅಬ್ ತಕ್ ಕಹೀಂ ಪರ್ ಭೀ ಸ್ಥಿರತಾ ನಜರ್ ನಹೀಂ ಆ ರಹಿ ಹೈ. ಉಸ್ಕೆ ಬಾವಜೂದ್ ಭೀ ಭಾರತ್ ತೇಜ್ ಗತಿ ಸೆ ಪ್ರಗತಿ ಕರ್ ರಹಾ ಹೈ.
0: ಭಾರತೀಯ ರೈಲ್ವೆ ವಿಭಾಗೇನ ಉತ್ತರ ರೈಲ್ವೆ ಮಂಡಲಸ್ಯ ಮುರಾದಾಬಾದ್ ವಿಭಾಗಸ್ಯ ಅವಶಿಷ್ಟೇ ದ್ವಾದಶಾಧಿಕ ಸಪ್ತಶತ ಕಿಲೋಮೀಟರ್ ಮಿತೆ ರೈಲಮಾರ್ಗೆ ಕವಚ ಇತಿ ಚತುರ್ದಶಾಂಶ ಶೂನ್ಯಂ ಪ್ರಣಾಳಿಂ ಸಂಸ್ಥಾಪಯಿತುಂ ಸಪ್ತತ್ಯಧಿಕೈಕಶತ ಕೋಟಿ ರೂಪ್ಯಕಾಣಾಂ ಧನರಾಶಿಃ ಅನುಮೋದಿತಾ. ರೈಲ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ಸ್ವೀಕೃತಮಿದಂ ಕಾರ್ಯಂ ಸ್ವದೇಶಿ ಸ್ವಚಾಲಿತ ರೈಲ ಸಂರಕ್ಷಣ ತಂತ್ರಸ್ಯ ಸಂಸ್ಥಾಪನೇನ ವಿಭಾಗೇ ರೈಲ ಸುರಕ್ಷಾ ಸಂರಚನಾ ಸುದೃಢ ವಿಧೀಯತೆ. ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಕವಚೈತಿ ಚತುರ್ದಶಾಂಶ ಶೂನ್ಯಂ ಪ್ರಭಾವಿ ಕಾರ್ಯಾನ್ವಯನೇನ

ಆಕಾಶವಾಣಿ ಅವಲೋಕನ. ವಿಷಯ: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಭಾರತೀಯ ಕೃಷಿ ವಲಯದ ಆರ್ಥಿಕ ಭದ್ರತೆಯ ರಕ್ಷಾ ಕವಚ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕೃಷಿ ಕ್ಷೇತ್ರ ಯಾವಾಗಲೂ ಪ್ರಾಕೃತಿಕ ವಿಕೋಪಗಳು, ಅನಾವೃಷ್ಟಿ, ಅತಿವೃಷ್ಟಿ ಹಾಗೂ ಹವಾಮಾನ ವೈಪರೀತ್ಯಗಳ ಸವಾಲುಗಳನ್ನು ಎದುರಿಸುತ್ತಲೇ ಬಂದಿದೆ. ಇಂತಹ ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ದೇಶದ ರೈತ ಸಮುದಾಯಕ್ಕೆ ಆರ್ಥಿಕ ಭದ್ರತೆ ಒದಗಿಸುವ ಮತ್ತು ಅವರ ಜೀವನೋಪಾಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೃಷಿ ವಿಮೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರವು 2016 ಫೆಬ್ರವರಿ 18 ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯು ಬೆಳೆ ಬಿತ್ತನೆಯಿಂದ ಹಿಡಿದು ಕೊಯ್ಲು ಹಾಗೂ ನಂತರದ ಹಂತದವರೆಗಿನ ಎಲ್ಲಾ ಸಂಭಾವ್ಯ ನಷ್ಟಗಳಿಗೆ ಪರಿಹಾರ ಒದಗಿಸುವ ಮೂಲಕ ಭಾರತೀಯ ರೈತರ ಪಾಲಿಗೆ ಬಹುದೊಡ್ಡ ಸುರಕ್ಷಾ ಕವಚವಾಗಿ ಹೊರಹೊಮ್ಮಿದೆ. 2026-27 ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 12,200 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು, ರೈತರ ಆದಾಯ ಸ್ಥಿರತೆ ಹಾಗೂ ಆರ್ಥಿಕ ಚೇತರಿಕೆಗೆ ಸರ್ಕಾರ ನೀಡುತ್ತಿರುವ ಆದ್ಯತೆಯನ್ನು ತಿಳಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ದೇಶದ ಸಣ್ಣ, ಅತಿಸಣ್ಣ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೃಷಿ ಮಾಡುವ ಪ್ರತಿಯೊಬ್ಬ ರೈತನಿಗೂ ಕೃಷಿ ವಿಮೆಯ ಅನುಕೂಲವನ್ನು ಸಾರ್ವತ್ರಿಕವಾಗಿ ತಲುಪಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿ ಬೆಳೆ ಸಾಲ ಪಡೆದ ರೈತರು ಮಾತ್ರವಲ್ಲದೆ ಸಾಲ ಪಡೆಯದ ರೈತರು ಸಹ ಸ್ವಯಂ ಪ್ರೇರಿತರಾಗಿ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಯೋಜನೆಯ ಆರಂಭದಿಂದ ಪ್ರಸ್ತುತ ಸಾಲಿನವರೆಗೆ ಒಟ್ಟು 92,46,00,000 ಅಧಿಕ ರೈತರ ಅರ್ಜಿಗಳು ನೋಂದಾಯಿಸಲ್ಪಟ್ಟಿದ್ದು, 26,22,00,000 ಹೆಚ್ಚು ಅರ್ಜಿಗಳಿಗೆ 2,06,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಷ್ಟ ಪರಿಹಾರವನ್ನು ನೇರವಾಗಿ ಪಾವತಿಸಲಾಗಿದೆ. ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಗಮನಾರ್ಹ ಸಾಧನೆ ಮಾಡಿದ್ದು, ರಾಷ್ಟ ಮಟ್ಟದಲ್ಲಿ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ 2ನೇ ಶ್ರೇಷ್ಠ ಶ್ರೇಣಿಯನ್ನು ಪಡೆದುಕೊಂಡಿದೆ. ಕೇಂದ್ರ ಕೃಷಿ ಸಚಿವಾಲಯ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿರುವಂತೆ, ಕರ್ನಾಟಕದಲ್ಲಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ 27,04,000 ರೈತರ ಪೈಕಿ 11,85,000 ಅಧಿಕ ರೈತರಿಗೆ ಸುಮಾರು 2,094 ಕೋಟಿ ರೂಪಾಯಿಗಳ ನಷ್ಟ ಪರಿಹಾರದ ಮೊತ್ತವನ್ನು ಯಶಸ್ವಿಯಾಗಿ ತಲುಪಿಸಲಾಗಿದೆ. ಕರ್ನಾಟಕ ತನ್ನದೇ ಆದ ಪ್ರತ್ಯೇಕ ತಾಂತ್ರಿಕ ಪೋರ್ಟಲ್ ಮತ್ತು ಭೂ ದಾಖಲೆಗಳ ಸಂಯೋಜನೆಯ ಮೂಲಕ ನೋಂದಣಿ ಹಾಗೂ ಪರಿಹಾರ ವಿತರಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿ ಮಾದರಿಯಾಗಿದೆ. ವಿತರಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿದ್ದು, ಇದರೊಂದಿಗೆ ಆಂಧ್ರಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲೂ ಯೋಜನೆಯಡಿ ವ್ಯಾಪಕ ನೋಂದಣಿ ದಾಖಲಾಗಿದೆ. ಅತ್ಯಂತ ಕಡಿಮೆ ಮತ್ತು ಕೈಗೆಟುಕುವ ಕಂತಿನ ದರ ಈ ಯೋಜನೆಯ ಅತ್ಯಂತ ಪ್ರಮುಖ ಸೌಲಭ್ಯವಾಗಿದೆ. ರೈತರು ಮುಂಗಾರು ಬೆಳೆಗಳಿಗೆ ಗರಿಷ್ಠ 2%, ಹಿಂಗಾರು ಆಹಾರ ಧಾನ್ಯ ಹಾಗೂ ಎಣ್ಣೆಕಾಳು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ 5% ಮಾತ್ರ ಕಂತು ಪಾವತಿಸಬೇಕಾಗಿರುತ್ತದೆ. ಉಳಿದ ಬಹುಪಾಲು ಕಂತಿನ ಮೊತ್ತವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಸರಳೀಕೃತ ದರ ವ್ಯವಸ್ಥೆ ದೇಶದ ಮೂಲೆ ಮೂಲೆಯ ರೈತರಿಗೂ ಬೆಳೆ ವಿಮೆಯನ್ನು ಸುಲಭವಾಗಿ ಪಡೆದುಕೊಳ್ಳಲು ನೆರವಾಗಿದೆ. ಬೆಳೆ ಹಾನಿಯಾದಾಗ ಸಮಯಕ್ಕೆ ಸರಿಯಾಗಿ ಸಿಗುವ ಪರಿಹಾರ ಧನ ರೈತರಿಗೆ ಸಾಲದ ಸುಳಿಯಿಂದ ಹೊರಬರಲು ಮತ್ತು ಮುಂದಿನ ಹಂಗಾಮಿಗೆ ಹೊಸ ಹುರುಪಿನಿಂದ ಬಂಡವಾಳ ಹೂಡಲು ಪ್ರೇರೇಪಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಬೆಳೆ ಋತುವಿನ ವಿವಿಧ ಹಂತಗಳಲ್ಲಿ ಸಂಭವಿಸುವ ನಷ್ಟಗಳಿಗೆ ಸಮಗ್ರ ಪರಿಹಾರವನ್ನು ಒದಗಿಸುತ್ತದೆ. ಪ್ರಕೃತಿ ವಿಕೋಪಗಳಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ನಿಗದಿತ ವಿಮಾ ಮೊತ್ತದ 25% ಪರಿಹಾರ ದೊರೆಯುತ್ತದೆ. ನಿಂತ ಬೆಳೆಗೆ ಅನಾವೃಷ್ಟಿ, ಪ್ರವಾಹ, ಕೀಟಬಾಧೆ ಹಾಗೂ ರೋಗ ರುಜಿನಗಳಿಂದ ಹಾನಿಯಾದರೆ ಪ್ರಾದೇಶಿಕ ಆಧಾರದ ಮೇಲೆ ಪರಿಹಾರ ನಿರ್ಧರಿಸಲಾಗುತ್ತದೆ. ಇದರ ಜೊತೆಗೆ ಆಲಿಕಲ್ಲು ಮಳೆ, ಭೂಕುಸಿತ, ಜಲಾವೃತ ಹಾಗೂ ಮೇಘಸ್ಫೋಟದಂತಹ ಸ್ಥಳೀಯ ವಿಕೋಪಗಳಿಂದ ಜಮೀನಿನಲ್ಲಿ ಉಂಟಾಗುವ ನಷ್ಟಕ್ಕೂ ಪರಿಹಾರ ನೀಡಲಾಗುತ್ತದೆ. ಕೊಯ್ಲಿನ ನಂತರ ಹೊಲದಲ್ಲಿ ಒಣಗಲು ಹಾಕಿದ ಬೆಳೆಗಳಿಗೆ ಚಂಡಮಾರುತ ಅಥವಾ ಅಕಾಲಿಕ ಮಳೆಯಿಂದ ಹಾನಿಯಾದರೆ ಕೊಯ್ಲಾದ 14 ದಿನಗಳವರೆಗೆ ನಷ್ಟ ಪರಿಹಾರ ಪಡೆಯುವ ಅವಕಾಶವಿದೆ. ಯೋಜನೆಯ ಪಾರದರ್ಶಕತೆ ಮತ್ತು ಕ್ಷಿಪ್ರ ಅನುಷ್ಠಾನಕ್ಕಾಗಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನವನ್ನು ಸಂಯೋಜಿಸಲಾಗಿದೆ. ರಾಷ್ಟೀಯ ಬೆಳೆ ವಿಮಾ ಪೋರ್ಟಲ್, ಎನ್ಸಿಐಪಿ ಹಾಗೂ ಡಿಜಿಕ್ಲೇಮ್ ಎಂಬ ವ್ಯವಸ್ಥೆ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವಿಮಾ ಮೊತ್ತವನ್ನು ಜಮಾ ಮಾಡಲಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕಾಣೆಯಾದರ ಕುರಿತಂತೆ ಪ್ರಕಟಣೆಗಳು. ಕಾವ್ಯ ಬಿ ಎಂಬ 29 ವರ್ಷದ ಮಹಿಳೆ 13 ಆಗಸ್ಟ್ನಿಂದ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾಳೆ. ಎತ್ತರ 5 ಅಡಿ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಸಾಧಾರಣ ಕಪ್ಪು ಮೈಬಣ್ಣ ಹೊಂದಿರುತ್ತಾಳೆ. ಕಾಣೆಯಾಗಬೇಕಾದರೆ ಈಕೆ ನೀಲಿ ಬಣ್ಣದ ಟೀಶರ್ಟ್, ಮೆರೂನ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾಳೆ. ಈಕೆಗೆ ಕನ್ನಡ, ಇಂಗ್ಲಿಷ್ ಹಾಗೂ ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಇನ್ನು ಅರವಿಂದ್ ಜೆಎ ಎಂಬ 23 ವರ್ಷದ ಯುವಕ ಆಗಸ್ಟ್ 27ರಿಂದ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5 ಅಡಿ 2 ಅಂಗುಲ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಗೋಧಿ ಮೈಬಣ್ಣ. ಈತ ಕಾಣೆಯಾಗಬೇಕಾದರೆ ಕ್ರೀಮ್ ಬಣ್ಣದ ಚೆಕ್ಸ್ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಕನ್ನಡ, ತೆಲುಗು, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದರೆ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಮೈ ಬ್ಯಾಂಕ್ ಇಸ್ ಆಲ್ವೇಸ್ ವಿತ್ ಮೀ. ಬೈ ದ ಟೈಮ್ ಐ ವೇಕ್ ಅಪ್, ಇಟ್ಸ್ ಆಲ್ರೆಡಿ ಟೇಕಿಂಗ್ ಕೇರ್ ಆಫ್ ಮೈ ಡಿಪಾಸಿಟ್ಸ್. ವೆನ್ ದ ಕಸ್ಟಮರ್ಸ್ ಕೀಪ್ ಮೀ ಬಿಸಿ, ಇಟ್ ಟೇಕ್ಸ್ ಕೇರ್ ಆಫ್ ದ ಕ್ಯಾಶ್ ಕೌಂಟರ್. ಈವನ್ ಇನ್ ದ ಮಿಡಲ್ ಆಫ್ ದ ನೈಟ್, ಇಟ್ ವೇಕ್ಸ್ ಮೀ ಅಪ್ ಟು ಸೇ, ಮ್ಯಾಡಮ್, ವಿ ಹ್ಯಾವ್ ರಿಸೀವ್ಡ್ ದ ಪೇಮೆಂಟ್ ಫ್ರಮ್ ಲಕ್ಷ್ಮಿ ಫ್ರೂಟ್ ಸ್ಟೋರ್. With a Jan Dhan bank account, I have insurance, pension, DBT, all banking services right at my fingertips.
2: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
3: Kam premium, zyada bonus, apno ke liye sabse sahi, RPLI. इससे बेहतर कुछ नहीं.
4: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಂದಾಂಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ತೆರಳಿ ಬರ ಪರಿಶೀಲನೆ ನಡೆಸಿದರು. ಸೂರ್ಯಕಾಂತಿ, ಜೋಳ, ಹತ್ತಿ, ಕಡಲೆಕಾಳು ಬೆಳೆ ವೀಕ್ಷಿಸಿದರು. ಈ ಬಾರಿ ಬರ ಪರಿಸ್ಥಿತಿಯಿಂದ ಬೆಳೆಗಳು ಹಾನಿಗೆ ಒಳಗಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಹೀಗಾಗಿ ಬಾಕಿ ಇರುವ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬರ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ವಿಬಿಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ಹೆಚ್ಚು ಕೆಲಸ ಸಿಗುವಂತೆ ಮಾಡಿ ಎಂದು ಕೂಲಿ ಕಾರ್ಮಿಕರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿಯ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯೇ ನೀಡುವಂತೆ ಕಿವಿಮಾತು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ಕುರಿತಂತೆ ಸಭೆ ನಡೆಸಿದರು. ಸಭೆಯಲ್ಲಿ ಇದೇ 5ರಂದು ಪ್ರಜಾಸೇವಾ ಇಲಾಖೆ ಆರಂಭ ಮಾಡಲಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ. ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
1: ಡೌಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತ ಹೇಳಿ ಕಂಪ್ಲೀಟ್ ಹೋಗ್ಲಿ ಬರೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ನಿನ್ನೆ ಹೋಮ್ ಮಿನಿಸ್ಟರ್ ನಾನು ಇದ್ದು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾರು ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀನು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
0: ರಾಜ್ಯದ ಕಾನೂನಿನ ಅಡಿಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದ ಬಳಿಕ ಮತ್ತೆ ಪರಿಶೀಲನೆ ನಡೆಸಿ ಹಲವು ತಾಲೂಕುಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ನಿನೋದಿಂದಾಗಿ ರಾಜ್ಯದಲ್ಲಿ 123 ವರ್ಷಗಳ ಬಳಿಕ ಈ ಪರಿಸ್ಥಿತಿ ಬಂದಿದ್ದು ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹುಣಸೂರು ತಾಲೂಕಿನಲ್ಲಿ 16,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಾಣಿಜ್ಯ ಬೆಳೆಗಳಿಗೆ ಪರಿಹಾರವಿಲ್ಲ ಎಂದು ಹೇಳಿದ್ದಾರೆ. ಆದರೂ ರೈತರಿಗೆ ಪರಿಹಾರ ಕೂಡಿಸಲು ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಗ್ರ ಅಭಿವೃದ್ದಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ಈ ಸಂಪುಟ ಸಭೆಯು ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದು ಹೇಳಿದ್ದಾರೆ. ಅಧಿವೇಶನವನ್ನು ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಪ್ರತಿಭಟನೆಯ ವೇದಿಕೆಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಜನಸಂಖ್ಯೆಯ 40%ರಷ್ಟು ಮಂದಿ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 30%ರಷ್ಟು ಅನುದಾನ ದೊರೆಯುತ್ತಿದೆ. ಉಳಿದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ನಿರ್ದೇಶನ ನೀಡಿದ್ದಾರೆ. ಮೈಸೂರಿನಲ್ಲಿಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿಯಾಗದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಬಹಳಷ್ಟು ಪಟ್ಟಣ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಪೌರಾಡಳಿತ ಸಚಿವರ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಚ್ ಸಿ ಬಾಲಕೃಷ್ಣ, ಹೆಚ್ಚಿನ ಅನುದಾನ ಕ್ರೋಢೀಕರಣವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸರ್ಕಾರದ ವಿರುದ್ದ 10 ದಿನಗಳ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ವಿರೋಧಿ, ಜನವಿರೋಧಿ ಮತ್ತು ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಹೋರಾಟ ರಾಜ್ಯ ಸರ್ಕಾರ ವಿರುದ್ದದ ರಣಕಹಳೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಈ ಪಾದಯಾತ್ರೆ ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನು ಬದಲಾಯಿಸಲಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬುಡಸಮೇತ ಕಿತ್ತುಹಾಕಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದು ಹೇಳಿದ್ದಾರೆ. ನಾಡಿನ ರೈತರ ಸಂಕಷ್ಟ ಆಲಿಸಲು ಸಾಧ್ಯವಿಲ್ಲದ ನಿರ್ದಯಿ ಸರ್ಕಾರವಿದು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತನಿಖೆಯ ಭಾಗವಾಗಿ ದೂರವಾಣಿ ಕರೆಯ ವಿವರ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಸುಮಾರು 20 ಅಧಿಕಾರಿಗಳು ಸಾಕ್ಷ್ಯ ನೀಡಲು ಸಿದ್ದವಿದ್ದು ಹಗರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ 29 ಅಭ್ಯರ್ಥಿಗಳು ಹಣ ಪಾವತಿಸಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು 5ನೇ ಆರೋಪಿಯಾಗಿ, ಬಸವರಾಜ್ ಕನ್ನಾಳೆಯನ್ನು 6ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. ಕೆಪಿಸಿ ಹಗರಣದಲ್ಲಿ ಇನ್ನೋರ್ವ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ ಅಶೋಕ ಅವರ ಹೇಳಿಕೆಗಳನ್ನು ತಳ್ಳಿಹಾಕಿದ್ದಾರೆ. ಕೆಪಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮಗೆ ಸಂಬಂಧಿಸಿದ ಯಾವುದೇ ಆರೋಪಗಳನ್ನು ಎದುರಿಸಲು ಸಿದ್ದ ಎಂದು ಹೇಳಿದ್ದಾರೆ. ಪ್ರಕರಣದ ಆರೋಪಿ ಬಸವರಾಜ ಕನ್ನಾಳೆ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಬಂಧದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಬಾಕಿ ಇರುವ ಪಿಎಫ್ ಮೊತ್ತವನ್ನು ಶೀಘ್ರದಲ್ಲೇ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿರಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಾಕಿ ಇರುವ 59.26 ಕಿಲೋಮೀಟರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಕಸಿತ ಭಾರತ ಜೀರಾಮ್ಜಿ ಮಹತ್ವಾಕಾಂಕ್ಷಿ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕುಗಳಲ್ಲಿ 790 ಜನ ವಸತಿಗಳಿಗೆ ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ರಾಜ್ಯ ಹೆದ್ದಾರಿ 6ರ ಕಾರವಾರ ದೇವಳಮಕ್ಕಿ ಕೆರವಾಡಿ ಬೋಳ್ವೆ ಇರಪಾಗೆ ಮಲ್ಲಾಪುರ ರಸ್ತೆಯಲ್ಲಿ 30 ಟನ್ಗಿಂತ ಹೆಚ್ಚಿನ ಭಾರವುಳ್ಳ ಸರಕು ಮತ್ತು ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಇ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೋಲಾರ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಮೇವಿನ ಪಾತ್ರದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಮೇವು ನಮ್ಮ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳಿಗೆ ಎಷ್ಟು ಮಹತ್ವ, ಸಾಕು ಪ್ರಾಣಿಗಳು ಮೇವನ್ನ ತುಂಬಾ ಇಷ್ಟಪಟ್ಟು ತಿನ್ನಬೇಕು, ಒಳ್ಳೆ ಮೇವನ್ನ ಪ್ರಾಣಿಗಳು ತಿನ್ನೋದ್ರಿಂದ ಹಾಲಿನ ಉತ್ಪಾದನೆ ಮೇಲೆ ಯಾವ ತರ ಪರಿಣಾಮ ಬೀರ್ತದೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಾಗಮಣಿಯವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
7: ನಮಸ್ಕಾರ ಸರ್, ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
6: ಡಾಕ್ಟರ್ ನಾಗಮಣಿಯವರೇ, ಹೈನುಗಾರಿಕೆಯಲ್ಲಿ ಮೇವಿನ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
7: ಹೈನುಗಾರಿಕೆಗೆ ಮೇವು ತುಂಬಾ ಮುಖ್ಯ ಆಗುತ್ತೆ, ಯಾಕಂದ್ರೆ ಮೇವು ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ಬೋದು ನಾವು. ಮೇವಿನಲ್ಲಿ ಹಲವು ವಿಧ ವಿಧವಾದ ಮೇವುಗಳಿರ್ತವೆ. ಮೇವಿನ ಬೆಳೆಗಳು ಅವಧಿಯ ಆಧಾರದ ಮೇಲೆ 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಬೋದು ಸರ್. ಒಂದು ದೀರ್ಘಾವಧಿ ಮೇವಿನ ಬೆಳೆಗಳು, ಅವು ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ಬೋದು. ಮತ್ತೆ ಅಲ್ಪಾವಧಿ ಮೇವಿನ ಬೆಳೆಗಳು ಅಂದ್ರೆ ಏಕಕಟಾವು, ಒಂದು ಸರಿ ಕಟ್ ಮಾಡಿದ್ರೆ ಅಷ್ಟೇ, ಮತ್ತೆ ಅದನ್ನ ಬೆಳೆಯಕ್ಕಾಗಲ್ಲ, ಅವು ಅಲ್ಪಾವಧಿ ಮೇವಿನ ಬೆಳೆಗಳು. ದೀರ್ಘಾವಧಿ ಮೇವಿನ ಬೆಳೆಗಳಲ್ಲಿ 2 ವಿಧಗಳಿವೆ. ಅದರಲ್ಲಿ ಒಂದು ಹುಲ್ಲಿನ ಗುಂಪಿಗೆ ಸೇರಿದಂತ ಒಂದು ಮೇವಿನ ಬೆಳೆಗಳು, ಹಾಗೂ ಸೊಪ್ಪಿನ ಗುಂಪಿಗೆ ಸೇರಿದಂತ ಮೇವಿನ ಬೆಳೆಗಳು. ಹುಲ್ಲಿನ ಗುಂಪಿಗೆ ಸೇರಿದಂಥವು ಯಾವುದು ಅಂತಂದ್ರೆ, ನೀವು ನೋಡಿರ್ಬೋದು ನೇಪಿಯರ್ ಹುಲ್ಲು, ಬದುಗಳಲ್ಲಿ ಎಲ್ಲ ಬೆಳಿತೀವಲ್ಲ ಅದು ನೇಪಿಯರ್ ಹುಲ್ಲು, ಅದನ್ನ ಸೀಮೆ ಹುಲ್ಲು ಅಂತ ಸಹ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಅದೇ ರೀತಿ ಗಿನಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು, ಅಂಜನ್ ಹುಲ್ಲು ಅಂತ ಈ ತರ ವಿಧ ವಿಧವಾದ ಹುಲ್ಲಿನ ಗುಂಪಿಗೆ ಸೇರಿದಂತ ಒಂದು ಮೇವಿನ ಬೆಳೆಗಳಿದೆ. ಅದೇ ರೀತಿ ಅಲ್ಪಾವಧಿ ಮೇವಿನ ಬೆಳೆಗಳು ಅಥವಾ ಏಕದಳ ಮೇವಿನ ಬೆಳೆಗಳು ಯಾವ್ದ್ಯಾವ್ದು ಅಂತಂದ್ರೆ, ಮೇವಿನ ಮುಸ್ಕಿನ ಜೋಳ ಅಂತ ಕೇಳಿರ್ಬೋದು ನೀವು, ಮೇವಿನ ಮುಸ್ಕಿನ ಜೋಳ, ಹಾಗೂ ಮೇವಿನ ಜೋಳ, ಮೇವಿನ ಸಜ್ಜೆ, ಮೇವಿನ ಓಟ್ಸ್, ಈ ತೋಕೆ ಗೋಧಿ ಅಂತ ಹೇಳ್ತೀವಲ್ಲ ಅದು ಮೇವಿನ ಓಟ್ಸ್, ಈ ರೀತಿ ವಿಧ ವಿಧವಾದ ಮೇವಿನ ಹುಲ್ಲುಗಳು ಸಹ ಇವೆ. ಅದೇ ರೀತಿ ಸೊಪ್ಪಿನ ಗುಂಪಿಗೆ ಸೇರಿದ ಮೇವಿನ ಬೆಳೆಗಳು ಯಾವುದು ಅಂದ್ರೆ, ಕುದುರೆ ಮಸಾಲೆ ಸೊಪ್ಪು ನೀವು ಕೇಳಿರ್ಬೋದು, ಅದು ಬೇಲಿ ಮೆಂತ್ಯೆ, ಸ್ಟೈಲೆ ಹೊಯ್ಮ್ಯಾಟಾ ಅಂತ ಹೇಳ್ತೀವಿ. ಈ ರೀತಿ 3 ವಿಧವಿಧವಾದ ಸೊಪ್ಪಿನ ಗುಂಪಿಗೆ ಸೇರಿದ ಮೇವಿನ ಬೆಳೆಗಳಿದೆ.
6: ಡಾಕ್ಟರ್ ನಾಗಮಣಿಯವರೇ, ಇವತ್ತು ಹೈನುಗಾರಿಕೆ ಅಂದ ತಕ್ಷಣ ನಾವು ಆಕಳು ಸಾಕೋದು, ಎಮ್ಮೆ ಸಾಕೋದು ಅಂತ ನಾವು ಒಂದು ಉಪಕಸುಬು ಅಥವಾ ಅದನ್ನೇ ಮುಖ್ಯ ಕಸುಬನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದಲ್ಲ, ಈಗ ಇದ್ರ ಜೊತೆಗೆ ಈಗ ಮೇವನ್ನೇ ನಾವು ಒಂದು ಉಪಕಸುಬನ್ನು ಕೂಡ ಇವತ್ತು ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶ ಇದೆ. ಯಾಕಂದರೆ ಅನೇಕ ರೈತರು ಇವತ್ತೇ ಆಕಳನ್ನ ಸಾಕೋದಾಗಲಿ, ಎಮ್ಮೆನ ಸಾಕೋದಾಗಲಿ ಅದನ್ನು ಉದ್ಯೋಗವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಮೇವಿನ ಕೊರತೆ ಇದ್ದೇ ಇದೆ, ಅವರು ಮೇವನ್ನು ಮಾಡ್ಕೊಳ್ಳಲ್ಲ. ಆದರೆ ಮೇವನ್ನು ತರಿಸ್ಕೊಳ್ಳೇಬೇಕಾಗತ್ತಲ್ಲ, ಈಗ ಆಕಳು ಸಾಕಬೇಕು ಮತ್ತು ಎಮ್ಮೆ ಸಾಕಬೇಕಂದ್ರೆ ಮೇವು ಬೇಕೇ ಬೇಕು. ಹಾಗಾಗಿ ಈ ಕೆಲವು ರೈತರು ಅಥವಾ ಯುವಕ ಯುವತಿಯರು, ರೈತ ಯುವಕ ಯುವತಿಯರು ಈಗ ಮೇವನ್ನೇ ಮುಖ್ಯ ಕಸುಬನ್ನಾಗಿ ಮಾಡ್ಕೋಬಹುದು. ಅಂದರೆ ನೀವು ಮೇವು ಬೆಳೀರಿ, ಮೇವನ್ನು ಕೂಡ ನೀವು ಬೇಕಾದವರಿಗೆ ನೀವು ಮಾರಿ. ಹೈನುಗಾರಿಕೆ ಮಾಡೋರಿಗೆ ಅವರು ತಮಗೆ ಬೇಕಾಗಿದ್ದ ಮೇವು ಸಿಗ್ತಾ ಇಲ್ಲ ಅಂತ ಹೇಳಿ ಯಾವಾಗಲೂ ಅಂದ್ಕೋತಾನೆ ಇರ್ತಾರೆ, ಮತ್ತೆ ಸಿಗೋದಿಲ್ಲ ಕೂಡ. ಹಾಗಾಗಿ ಮೇವನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತ ಒಂದು ಅವಕಾಶ ಕೂಡ ಇದೆ. ಸಾಕಷ್ಟು ಒಳ್ಳೆ ತರದಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ನೀವು ಉತ್ತಮ ರೀತಿಯ ಮೇವನ್ನ ಬೆಳಿಬಹುದು. ಮೇವು ತಾವು ಈಗಾಗಲೇ ಹೇಳಿದ್ರೆ 3 ಪ್ರಕಾರ ಇದಾವೆ ಅಂತ. ಮೇವನ್ನ ದೊಡ್ಡ ಪ್ರಮಾಣ ಅಥವಾ 1 ಎಕರೆಯಲ್ಲಿ ಸಾಮಾನ್ಯವಾಗಿ ಹೇಗೆ ಯಾವ್ಯಾವ ಬೆಳೆ ಮೇವನ್ನ ಬೆಳ್ಕೋಬಹುದು? ಡಾಕ್ಟರ್ ನಾಗಮಣಿಯವರೇ,
7: ಇವಾಗ ಹೇಳಿದೀನಲ್ಲ, ಎಲ್ಲಾ ರೀತಿಯ ಮೇವುಗಳನ್ನು ನಾವು 1 ಎಕರೆಯಲ್ಲಿ ಬೆಳ್ಕೊಬಹುದು. ಮುಖ್ಯವಾಗಿ ಇವಾಗ 1, 2 ಅಥವಾ ಹಸುಗಳನ್ನ ಅಥವಾ ಆಕಳನ ಅಥವಾ ಕೋಣ ಯಾವ್ದಾದ್ರು 1, 2 ಕಟ್ಟಿರೋರು ಯಾರು ಜಮೀನ್ ಇಟ್ಕೊಂಡ್ರಲ್ಲ, ಅವರು ಬೇರೆ ಕಡೆನೆ ಮೇವಿಗಾಗಿ ಆಧಾರ ಪಟ್ಟಿರ್ತಾರೆ. ಅವಾಗ ಅವ್ರಿಗೆ ಹೆಚ್ಚು ಆದಾಯ ಕಡಿಮೆ ಆಗುತ್ತೆ, ಯಾಕಂದ್ರೆ ಮೇವಿನ ಮೇಲೆ ಅವರ
6: ಖರೀದಿಗೆ ಹೋಗ್ಬಿಡ್ತಾರೆ,
7: ಖರೀದಿಗೆ ಹೊರಟೋಗುತ್ತೆ ದುಡ್ಡು. ಆದ್ರಿಂದ ಅವರೇ ತಮ್ಮ ಜಮೀನಲ್ಲಿ ಬೆಳ್ಕೊಬಹುದು. ಈಗ ಜಮೀನು ಇಲ್ಲ ಅಂತ ಅನ್ಕೊಳ್ಳಿ, ಬದುಗಳು, ನಾವು ಬೇರೆ ಬೆಳೆಗಳು ಬೆಳೆದಿರ್ತೀವಿ, ಆ ಬದುಗಳಲ್ಲಿ ಬೆಳೆದಿರ್ತಾವಲ್ಲ, ಆ ಮೇವನ್ನೇ ಸಹ, ಈ ನೇಪಿಯರ್ ಹುಲ್ಲು ಅಂತ ಹೇಳಿದ್ವಲ್ಲ, ಆ ನೇಪಿಯರ್ ಹುಲ್ಲು ಬದುಗಳಲ್ಲೇ ಸಹ ಬೆಳ್ಕೊಳಂತೆ. ಆಮೇಲೆ ಈ ಮೇವುಗಳಿಗೆ ಹೆಚ್ಚಿನ ನಿರ್ವಹಣೆ ಇರೋದಿಲ್ಲ ಸರ್, ಸಾಮಾನ್ಯ ಗೊಬ್ಬರ ಹಾಕಿ ಅದನ್ನ ಬೆಳಿಬೋದಾಗುತ್ತೆ. ಈಗ ನಾವು ನೇಪಿಯರ್ ಹುಲ್ ತಗೊಂಡ್ರೆ ಒಂದು ಎಕರೆಗೆ ಸುಮಾರು 50-60 ಟನ್ ಅಷ್ಟು ನಾವು ನೇಪಿಯರ್ ಹುಲ್ಲನ್ನ ಬೆಳಿಬೋದಾಗುತ್ತೆ. ಈ ಹುಲ್ಲನ್ನ ಬೆಳೆದು ಇದನ್ನ ಮಾರಾಟ ಮಾಡಿದ್ರೆ ನಮ್ಗೆ ಒಂದು
6: ಆದಾಯ ಬರುತ್ತೆ. ನೀವು ಇದನ್ನೇ ಮುಖ್ಯ ಕಸುಬನ್ನಾಗಿ ಮಾಡ್ಕೋಬಹುದು. ನೀವು ಪ್ರಾಣಿಗಳ ನಿರ್ವಹಣೆನೇ ಬೇಕಾಗಲ್ಲ, ನೀವು ಆಕಳು ಸಾಕೋ ಅವಶ್ಯಕತೆ ಇಲ್ಲ, ಎಮ್ಮೆ ಸಾಕೋ ಅವಶ್ಯಕತೆ ಇಲ್ಲ, ಇದನ್ನೇ ಮಾಡ್ಕೊಂಡು ಹೋಗಿ ನೀವು, ಇದೇ ನಿಮ್ಗೆ ಕೈ ಹಿಡಿತದೆ. ಹೌದಲ್ಲ, ದೊಡ್ಡ ಪ್ರಮಾಣದ ಮತ್ತೆ ಕಟಾವು ಕೂಡ ಒಂದು ಹಂತದಲ್ಲಿ ಹೇಗೆ ಕಬ್ಬನ್ನು ಒಂದ್ ಕಡೆಯಿಂದ ಕಟಾವು ಮಾಡ್ಕೊಂತ ಹೋಗ್ತಾರೋ ಮತ್ತೆ ಆ ಕಡೆಯಿಂದನೂ ಮತ್ತೆ ಈ ಕಡೆ ಕಟಾವು ಮಾಡ್ತಾರೆ.
7: ಇದು ಮಲ್ಟಿಕಟ್ ಅಂತ,
6: ಮಲ್ಟಿಕಟ್ ಅದೇ.
7: ಮತ್ತೆ ಇದನ್ನು ಹರಡುತ್ತೆ ಸರ್, ಇದು ಬುಷ್ ತರ ನಮ್ಗೆ ಹರಡುತ್ತೆ,
6: ಹಬ್ಬುತ್ತೆ.
7: ಮತ್ತೆ ಎತ್ತರನೂ ಸಹ ಅಷ್ಟೇ, ಈ ನೇಪಿಯರ್ ಹುಲ್ ನಿಮ್ಗೆ ಸುಮಾರು ಒಂದು ಮನುಷ್ಯನ ಹೈಟ್ 5-6 ಅಡಿಯಷ್ಟು
6: ಬೆಳೆಯುತ್ತೆ.
7: ಆಫ್ರಿಕನ್ ಟಾಲ್ ಅಂತ ಒಂದು ವೆರೈಟಿ ಇದೆ, ಆ ವೆರೈಟಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ, ನೀವು ಹರಡೋದು ಏನು ಬೇಕಾಗಿಲ್ಲ.
6: ನಾಗಮಣಿಯವರು, ಈಗ ದಾಣಿ ಮಿಶ್ರಣ ಅಂತೇವಲ್ಲ, ಏನ್ ಹಂಗಂದ್ರೆ
7: ದಾಣಿ ಮಿಶ್ರಣ ಅಂದ್ರೆ ನಾವು ಸಾಮಾನ್ಯವಾಗಿ ಈ ರೈತರು ಈ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಕಾಳುಗಳು ಬೆಳೆಯುಳಿಕೆಗಳು ಇರ್ತವೆ, ಬೆಳೆದಿರ್ತಾರಲ್ಲ, ಆ ಬೆಳೆಯುಳಿಕೆಗಳನ್ನ ದಾಣಿ ಮಿಶ್ರಣಗಳು ಅಂತ ಕೊಡ್ತಾರೆ. ಯಾಕಂದ್ರೆ ಹಿಂಡಿ ಭೂಸ ಇವೆಲ್ಲ ದಾಣಿ ಮಿಶ್ರಣಗಳ ಗುಂಪಿಗೆ ಸೇರುತ್ತೆ. ಈ ಹಿಂಡಿ ಮೇಲೆ ಜಾಸ್ತಿ ದುಡ್ಡು ಖರ್ಚು ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ 1 ಕೆಜಿ ಹಿಂಡಿನೇ ತುಂಬಾ ಕಾಸ್ಟ್ಲಿ ಇರುತ್ತೆ, ಅದರಲ್ಲಿ ಕೊಬ್ಬಿನಾಂಶ ಚೆನ್ನಾಗಿ ಸಿಗುತ್ತೆ. ಆದ್ರಿಂದ ಹಿಂಡಿ ಆಗ್ಲಿ, ಭೂಸ ಆಗ್ಲಿ, ಚಕ್ಕೆ ಆಗ್ಲಿ, ಖನಿಜಾಂಶಗಳ ಪುಡಿ ಆಗ್ಲಿ, ಅವೆಲ್ಲ ತಯಾರು ಮಾಡೋದನ್ನೇ ದಾಣಿ ಮಿಶ್ರಣ
6: ಒಣಗಿಸಿ ಇಟ್ಟು ಮಾರ್ತೇವೆ ನಾವು.
7: ಹೌದು,
6: ಮಾರಕ ಅಥವಾ ಖರೀದಿ ಮಾಡ್ಕೊಂಡ್ ಬರ್ತವೆ
7: ಈ ಉಂಡೆಗಳು, ಪೆಲ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಉಂಡೆಗಳ ತರ ಮಾಡಿ ಮಾರ್ತಾರೆ. ಅದನ್ನ ನಾವು ಮನೆಯಲ್ಲೇ ತಯಾರು ಮಾಡ್ಕೊಬಹುದು. ಈ ಗೋಧಿ ಹುಲ್ಲಾಗಿರ್ಬೋದು, ಹೊಟ್ಟ ಸಿಗುತ್ತಲ್ವಾ, ಹುಲ್ಲಿದ್ದು ಹೊಟ್ಟು ಸಿಗುತ್ತೆ, ಸಿಪ್ಪೆ ಸಿಗುತ್ತೆ, ಭೂಸ, ಚಕ್ಕೆ ಇವೆಲ್ಲಾನು ಸೇರಿ ನಾವು ದಾಣಿ ಮಿಶ್ರಣಗಳಾಗಿ ತಯಾರು ಮಾಡ್ಕೊಬಹುದಾಗುತ್ತೆ.
6: ಈಗ ಡಾಕ್ಟರ್ ನಾಗಮಣಿಯವರೇ, ಈ ದಾಣಿ ಮಿಶ್ರಣವನ್ನ ತುಂಬಾ ಇಷ್ಟಪಟ್ಟು ಮತ್ತೆ ಆಸಕ್ತಿಯಿಂದ ತಿನ್ನ ಹಂಗೆ ಮಾಡಕ್ಕಾಗುತ್ತಾ ಈ ದಾಣಿ ಮಿಶ್ರಣಗಳನ್ನ ನಮ್ಮ ಪ್ರಾಣಿಗಳು?
7: ಹೌದು,
6: ಹೆಂಗೆ ಹಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು?
7: ಈಗ ಕಾಳಿನ ನುಚ್ಚು ಬರುತ್ತಲ್ಲ, ಕಾಳಿನ ನುಚ್ಚು ನಾವು ಒಂದು 100 ಕೆಜಿ ಅಷ್ಟು ದಾಣಿ ಮಿಶ್ರಣ ತಯಾರು ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಕಾಳಿನ ನುಚ್ಚು 1 ಕಾಲ್ ಭಾಗ ಅಷ್ಟು ಅಂದ್ರೆ 20-40 ಕೆಜಿ ಅಷ್ಟು ಹಾಕ್ಬೋದು. ಕಾಳಿನ ನುಚ್ಚು ಹಾಕ್ಬೋದು, ಮತ್ತೆ ದವಸ ಧಾನ್ಯಗಳ ಉಪ ಪದಾರ್ಥಗಳು ತೌಡು ಅಂತ ಹೇಳ್ತೀವಲ್ಲ, ಅದನ್ನ ಸಹ 1 ಕಾಲ್ ಭಾಗ ಅಷ್ಟು ಹಾಕ್ಬೋದು. ಮತ್ತೆ ಹಿಂಡಿಗಳು, ಚಕ್ಕೆ, ಕಡಲೆಕಾಯಿ ಹಿಂಡಿ, ಕುಸ್ಬೆ ಹಿಂಡಿ ಇವೆಲ್ಲ ಬರ್ತವಲ್ಲ, ಹಿಂಡಿಗಳನ್ನೂ ಸಹ 15-35 ಕೆಜಿ ಅಷ್ಟು ಹಾಕ್ಬೋದು. ಆಮೇಲೆ ಖನಿಜ ಮಿಶ್ರಣ ಅಂತ ಮಿನರಲ್ ಪೌಡರ್ ಅಂತ ಸಿಗುತ್ತೆ, ಅದನ್ನ ಸಹ ಹಾಕ್ಬೋದು. ಮತ್ತೆ ಇವೆಲ್ಲದನ್ನು ಸೇರಿಸಿ ಸ್ವಲ್ಪ ಉಪ್ಪು ಅಂತ ಹಾಕ್ಬೋದು. ನಾವು ಅಡುಗೆಗೆ ಹೆಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕ್ತೀವೋ ಅದೇ ರೀತಿ ಇದಕ್ಕೂ ಸಹ ಉಪ್ಪು ಒಂಚೂರು ಹಾಕ್ಬೇಕಾಗತ್ತೆ ಸರ್.
6: ಹಾಗಾಗಿ ಈ ಒಂದು ದಾಣಿ ಮಿಶ್ರಣನ ನಾವು ಸಾಕು ಪ್ರಾಣಿಗಳು ಸಾಕಿದಾಗ ಅವು ಇಷ್ಟಪಟ್ಟು ಆಸಕ್ತಿಯಿಂದ ತಿಂತವೆ, ಒಳ್ಳೆ ಹಾಲು ಉತ್ಪಾದನೆ ಕೂಡ ಆಗುತ್ತೆ. ಈಗ ಮೇವಿನ ಉತ್ಪಾದನೆಗೆ ಹೊಸ ಹೊಸ ಪದ್ಧತಿಗಳು ಬಂದವೆ, ಏನು ಅವು, ಹೇಗೆ, ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿಯವರೇ.
7: ಈಗ ಮೇವಿನ ಉತ್ಪಾದನೆಗೆ ಅಂತಂದ್ರೆ ನಾವು ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ ಸರ್. ಈಗ ನಾವು ತರಕಾರಿ ಬೆಳೆಗಳು ಹೆಂಗೆ ಬೆಳಿತೀವಿ, ಮನೆ ಹತ್ರ ಹಿತ್ತಲಲ್ಲಿ ಬೆಳಿತೀವಲ್ಲ, ಅಥವಾ ಟೆರೇಸ್ ಗಾರ್ಡನಿಂಗ್ ಅಂತ ನೀವು ಕೇಳಿರ್ಬೋದು, ನಮ್ಮ ಬೆಂಗಳೂರು ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ ಟೆರೇಸ್ ಗಾರ್ಡನಿಂಗ್. ಅದೇ ರೀತಿ ನಾವು ಮೇವನ್ನ ಸಹ ಮನೆ ಅಂಗಳದಲ್ಲೇ ಬೆಳಿಬೋದು, ಅದನ್ನ ಜಲಮೇವು ಉತ್ಪಾದನೆ ಅಂತ ಹೇಳ್ಬೋದು. ಇದಕ್ಕೆ ಏನಂದ್ರೆ ಜಲ ಅಂತಂದ್ರೆ ಬರೀ ನೀರು ಮಾತ್ರ ಬೇಕಾಗಿದೆ, ಆದ್ರೆ ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ. ನಾವು ಏನು ಕಾಳುಗಳನ್ನ ನಾವು ಮೇವಾಗಿ ಹಾಕ್ತೀವೋ, ಈ ರಾಗಿ ಹುಲ್ಲು ಬೇಕು ಅಂತಂದ್ರೆ ರಾಗಿ ಕಾಳನ್ನ ನಾವು ತೊಳೆದುಬಿಟ್ಟು ಚೆನ್ನಾಗಿ ನೆನೆಸಿ ಮೊಳಕೆ ಓಡಿಸ್ಬೇಕು. ಈ ಮೊಳಕೆ ಓಡಿಸಿದ್ದನ್ನ ನಾವು ಟ್ರೇಸ್ಗೆ ಹಾಕ್ಬೇಕಾಗತ್ತೆ. ಆ ಟ್ರೇಸ್ಗೆ ಗಾಳಿ ಆಡೋದಕ್ಕೆ ಸ್ವಲ್ಪ ಹೋಲ್ಗಳು ಇರಬೇಕಾಗತ್ತೆ. ಆ ಟ್ರೇಸ್ಗೆ ಹಾಕ್ಬಿಟ್ಟು ಹರಡಿ ಬಿಟ್ಬಿಡ್ಬೇಕು. ಇದು 1 ವಾರದಲ್ಲೇ ಅದು ಸಸಿ ಶುರುವಾಗುತ್ತೆ, ತಯಾರಾಗ್ಬಿಡುತ್ತೆ. ನೀವು 1 ತಿಂಗಳ ಆದ ನಂತರ ಅವನ್ನ ಮೇವಾಗಿ ನಾವು ಈ ಕುರಿಗಳಿಗೆ ಕೊಡ್ಬೋದು, ಮೇಕೆಗಳಿಗೆ ಕೊಡ್ಬೋದು, ಹಸುಗಳಿಗೆ ಕೊಡ್ಬೋದು. ಈ ಜಲಮೇವನ್ನ ತುಂಬಾ ಚೆನ್ನಾಗಿ ನಮ್ಮ ರಾಸುಗಳಾಗ್ಲಿ ಅಥವಾ ಕುರಿಗಳಾಗ್ಲಿ ಮೇಕೆಗಳಾಗ್ಲಿ ನಮ್ಮ ಪ್ರಾಣಿಗಳು ತುಂಬಾ ಚೆನ್ನಾಗಿ ತಿಂತವೆ.
6: ಇನ್ನೊಂದು, ಈ ಒಂದು ಜಲಮೇವನ್ನ ನಾವು ಸಿದ್ಧತೆ ಮಾಡಿ ನಮ್ಮ ಪ್ರಾಣಿಗಳಿಗೆ ಕೊಡೋದ್ರಿಂದ ನಮ್ಗೆ ಏನು ಹಸಿಮೇವಿನ ಕೊರತೆ ಉಂಟಾಯಿತು, ಹಸಿಮೇವು ಸಿಗ್ತಾ ಇಲ್ಲ, ಹಸಿಮೇವು ಇಲ್ಲ, ನಮ್ಮ ಆಕಳು ಜಾಸ್ತಿ ಹಾಲು ಕೊಡ್ತಾ ಇಲ್ಲ, ಎಮ್ಮೆ ಹಾಲು ಜಾಸ್ತಿ ಕೊಡ್ತಾ ಇಲ್ಲ ಅನ್ನೋ ಒಂದು ಈ ವಿಷಯನ ನಾವು ಮರಿಬಹುದು. ಯಾಕಂದ್ರೆ ನಿಮ್ಗೆ
7: ನಿರಂತರ
6: ನಿರಂತರ ನಿಮ್ಗೆ ಹಸಿಮೇವಿನ ಸಸ್ಯಗಳೇ ನೀವು ಬೆಳೆಸಿರ್ತಿರಲ್ಲ, ನಿಮ್ಗೇನದು ಬಹಳ ಇದಾಗಿರಲ್ಲ, ನಿಮ್ ಮನೆಯಲ್ಲೇ ನೀವು ಬೇಕಷ್ಟು ನೀವು ನಿಮ್ ಪ್ರಾಣಿಗಳಿಗೂ ಕೊಟ್ಕೋಬಹುದು. ಇದು ಒಂದು ಹೊಸ ಪದ್ಧತಿ, ಮತ್ತೆ ಏನು ಆರ್ಥಿಕವಾಗಿ ಇದು ನಿಮ್ಮ ಕೈ ಹಿಡಿತ
7: ಈ ಮೇವನ್ನು ಸಹ ನಾವು ಮಾರಾಟ ಮಾಡ್ಕೋಬಹುದು.
6: ಹಾ, ಇದನ್ನು ಕೂಡ ನೀವು ಒಂದು ಉಪಕಸುಬಾಗಿ ನೀವು ಇದನ್ನೇ ಮಾಡಬಹುದು.
7: ನಮಗ್ ನಾವೇ ಒಂದು ಮಾರುಕಟ್ಟೆ ಕ್ರಿಯೇಟ್ ಮಾಡ್ಕೊಂಡಂಗಾಗುತ್ತೆ.
6: ಅದೇ ಅದೇ ಅದೇ, ಹೇಗೆ ಮೈಕ್ರೋ ಗ್ರೀನ್ಸ್ ಅಂತೇವಲ್ಲ ಅದೇ ತರದೇ ಇದು ಪದ್ಧತಿ. ಈಗ ಹಸಿರು ಮೇವು ನೀವು ಟ್ರೇದಲ್ಲಿ ಮತ್ತೆ ಪಾಟಲ್ಲಿ ಹಾಕಿ ಬೆಳೆಸಿ ಅದನ್ನೇ ನೀವು ಮಾಡೋದ್ರಿಂದ ನಿಮ್ಗೆ ಎಲ್ಲ ತರದಿಂದ ನಿಮ್ಗೆ ಆದಾಯ ಬರುತ್ತೆ, ಮತ್ತೆ ಉತ್ಪಾದನೆ ಕೂಡ ಆಗುತ್ತೆ, ಪ್ರಾಣಿಗಳು ಕೂಡ ಇಷ್ಟಪಟ್ಟು ತಿಂತವೆ. ಡಾಕ್ಟರ್ ನಾಗಮಣಿಯವರೇ, ಈಗ ಮೇವಿನ ಬಗ್ಗೆ ನಾವು ತಿಳ್ಕೊಳಕ್ ಹೋದ್ರೆ ಅನೇಕ ವಿಷಯಗಳನ್ನ ನಾವು ತಿಳ್ಕೋಬೇಕಾಗತ್ತೆ. ಈಗ ನಮ್ಮ ರೈತರು ತಮ್ಮ ಹೊಲಗಳಲ್ಲಿ ಈಗ ಮೇವಿನ ಉತ್ಪಾದನೆ ಮಾಡ್ಕೋಬೇಕಂದ್ರೆ ಸಾಮಾನ್ಯವಾಗಿ ಮೇವಿನ ನಿರ್ವಹಣೆ ಮತ್ತೆ ಯಾವ್ಯಾವ ಒಂದು ತಳಿಗಳನ್ನು ಬಳಸಿದ್ರೆ ಸೂಕ್ತ ಅಂತೀರಿ?
7: ನಾವು ಸಾಮಾನ್ಯವಾಗಿ ಈ ಮೇವಿನ ಅಲಸಂದಿ ಅದನ್ನ ಬಳಸ್ಬೋದು. ಅದನ್ನ ಪುನಃ ನಾವು ಜಮೀನಿಗೆ ಮಲ್ಚಿಂಗ್ ಆಗಿ ಅಂದ್ರೆ ನಾವು ಕಟಾವು ಮಾಡ್ಕೊಂಡ್ ಬಿಟ್ಟ ಆದ್ಮೇಲೆ ಜಮೀನನ್ನ ಒಂದು ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ಅದನ್ನ ಸಹ ಬಳಸ್ಬೋದು. ಅದೇ ರೀತಿ ನಾವು ನೇಪಿಯರ್ ಹುಲ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಹೆಚ್ಚಾಗಿ ನಿರ್ವಹಣೆ ಬೇಕಾಗಿಲ್ಲ ಸರ್. ಈಗ ಎಲ್ಲಾ ಕಡೆನೂ ನೇಪಿಯರ್ ಹುಲ್ಲಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ, ಸೊ ಆ ನೇಪಿಯರ್ ಹುಲ್ಲನ್ನ ನಾವು ಹಸಿರು ಹುಲ್ಲಾಗಿ ಬಳಸ್ಬೋದು. ಇದನ್ನ ಬೆಳೆಸೋದು ಆ ತುಂಡುಗಳಿಂದ, ನೇಪಿಯರ್ ತುಂಡುಗಳು ಸಿಗ್ತವೆ ಸರ್, ಅದು ಏನಿಲ್ಲ ಒಂದು 10 ರೂಪಾಯಿ ಆಗ್ಬೋದು ಒಂದು ತುಂಡಿಗೆ. ನಮ್ಗೆ 1 ಎಕರೆ ಜಮೀನ್ ಇದೆ ಅಂತಂದ್ರೆ 100 ತುಂಡುಗಳಾದ್ರೆ ಸಾಕು. ಆದ್ರೆ ಅಂತರ ನೋಡ್ಕೊಬೇಕಾಗುತ್ತೆ, ಅದು 3x3 ಅಡಿ ಅಂತರ ಇದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ.
6: ಇಡೀ ಭೂಮಿನ ಕುಡ್ಕೊಂಡ್ಬಿಡುತ್ತಾ?
7: ಹೌದು,
6: ಬರೀ 100 ಬುಡಗಳು ಇಡೀ 1 ಎಕರೆನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತವೆ. ಅಂದ್ರೆ 1x2, 2x4 ಅಂದ್ರೆ ಅದು ಒಂದು ಸೂಕ್ಷ್ಮ ತಳಿಗಳು ಹುಟ್ಟು ಬಿಡ್ತವೆ.
7: ಹೌದು ಸರ್.
6: ಓಹೋಹೋ, ನಿರ್ವಹಣೆ ಕೂಡ ಯಾವ ತರ ಮಾಡಬಹುದು?
7: ನಿರ್ವಹಣೆಗೆ
6: ಗೊಬ್ಬರ ನೀರು,
7: ನಮಗೆ ಕೊಟ್ಟಿಗೆ ಗೊಬ್ಬರನೇ ಸಾಕು. ಆಮೇಲೆ ಬೇಸಿಕ್ ಗೊಬ್ಬರಗಳು, ನೀವು NKP ಅಂತ ಹೇಳ್ತೀವಲ್ಲ,
6: ಸೊ
7: ಬೇಸಿಕ್ ಗೊಬ್ಬರಗಳು ಅದನ್ನ ನಾವು ಮೊದಲಿಗೆ ಹಾಕ್ತಿವಲ್ಲ ಭೂಮಿಗೆ ಅವಾಗ ಹಾಕಿದ್ರೆ ಸಾಕು, ಆಮೇಲೆ ಏನು ನಿರ್ವಹಣೆ ಬೇಕಾಗಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಹೋದ್ರೆ ಅದು ಯಥೇಚ್ಛವಾಗಿ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನೀರಿನ ಒಂದು ಪೂರೈಕೆ ಕೊಡ್ತಾ ಇರಬೇಕು, ಅದಕ್ಕೆ
6: ನೀರಿನ ಒಂದು ನಿರ್ವಹಣೆ ಮಾಡ್ತಾ.
7: ಆಮೇಲೆ ಕಳೆ ನಿರ್ವಹಣೆನು ತುಂಬಾ ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ನಾವು ಅಂತರ ಕೊಟ್ಟಿರ್ತೀವಲ್ಲ, ಸೊ ನಾವು ಕಳೆ ತೆಗಿಯೋದಕ್ಕೂ ತುಂಬಾ ಸೂಕ್ತವಾಗಿರುತ್ತೆ.
6: ಮೇವು ಬೆಳೆಯನ್ನ ನೀವು ಬೆಳೆಸ್ಬೇಕಂದ್ರೆ ಸಾಮಾನ್ಯವಾಗಿ 1 ಎಕರೆಯಲ್ಲಿ ಎಷ್ಟು ರೀತಿಯ ಎಷ್ಟು ಪ್ರಮಾಣದ ಒಂದು ಈಗ ನೇಪಿಯರ್ ಹುಲ್ಲನ್ನು ನಾವು ಬೆಳೆಯಕ್ಕೆ ಹೋದ್ರೆ 1 ಎಕರೆಯಲ್ಲಿ ಸಿಗ್ಬೋದು?
7: ನೀವು 1 ಎಕರೆಯಲ್ಲಿ 3-4 ವಿಧವಾದ ಮೇವಿನ ಬೆಳೆಗಳನ್ನ ಬೆಳಿಬಹುದು. ಯಾಕಂದ್ರೆ ಒಂದು ಕಡೆ ಒಂದು ಬೆಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಬೆಳೆ ಇದನ್ನ ಕಟಾವ್ ಮಾಡ್ಕೊಂಡಾಗ ನೆಕ್ಸ್ಟ್ ಶುರುವಾಗಿರುತ್ತೆ. ಹಂಗಾಗಿ ನಿಮ್ಗೆ ವರ್ಷ ಪೂರ್ತಿ ಅದ್ರ ಒಂದು ಪೂರೈಕೆ ಸಿಗ್ತಾ ಇರುತ್ತೆ.
6: ಅಂದ್ರೆ 1 ಎಕರೆಯಲ್ಲಿ ಹಂಗ
7: ಮಾಡ್ಕೊಬಹುದು ಸರ್.
6: 1 ಎಕರೆ ಡಾಕ್ಟರ್ ನಾಗಮಣಿ ಅವರೇ, ಎಷ್ಟು ಪ್ರಾಣಿಗಳಿಗೆ ನಾವು ಕೊಡಬಹುದು?
7: 1 ಎಕರೆಯಲ್ಲಿ ಸುಮಾರು ನೀವು ಒಂದು 50-60 ಪ್ರಾಣಿಗಳಿಗೆ ಪೂರೈಕೆ ಮಾಡಬಹುದು. ಮಲ್ಟಿ ಕಟ್ ಅಂತ ಹೇಳ್ತೀವಲ್ಲ, ಅದು ಸಿಕ್ಕದಾಗ ಮಾತ್ರ ಒಂದು ಫಾರ್ಮ್ ನಡೆಸುವಷ್ಟು ಪೂರೈಕೆ ಮಾಡಬಹುದು.
6: 50 ಪ್ರಾಣಿಗಳಿಗೆ ಸಾಕಾಗುವಷ್ಟು ಹುಲ್ಲು ಸಿಗುತ್ತಾ?
7: ಸಿಗ್ಬೋದು.
6: ಅಂದ್ರೆ ನೀವು ಇದ್ರ ಜೊತೆಗೆ ಬೇರೆ ಆಹಾರನು ಕೊಡ್ತೀರಲ್ಲ?
7: ಹೌದು,
6: ಈಗ ಬೇರೆ ಫೀಡ್ಸ್ ಅನ್ನು ಕೊಡ್ತೀರಿ,
7: ಮೊಳಕೆ ಕಾಳನ್ನು
6: ಕೂಡ ಕೊಡ್ತೀರಿ, ಇದು ಕೂಡ ನೀವು ಜೊತೆಯಲ್ಲಿ ಕೊಡ್ಬೋದು. ಅಂದ್ರೆ ನೀವು 60% ಇದು ಸಹಾಯ ಬರ್ತದೆ, ಇನ್ನು 40% ನೀವು ನೋಡ್ಕೊಳ್ಬೇಕು ನಿಮ್ದು ಎಷ್ಟು ಉಳಿತಾಯ ಆಯ್ತು ಅಲ್ಲಿ. ಹೌದಲ್ಲ, ಹಂಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಮೇವನ್ನು ಕೂಡ ಒಂದು ಉಪಕಸವಾಗಿ ಮಾಡ್ಕೊಳ್ಬಹುದು. ಹೌದಲ್ಲ, ಇದನ್ನೇ ಅನೇಕ ಯುವಕ ಯುವತಿಯರೇ ಇದನ್ನು ಮಾಡ್ಕೊಂಡು ಹೋದ್ರೆ ಕೇವಲ ಮೇವನ್ನೇ ಕೂಡ ನೀವು ಎಲ್ಲ ತರದಿಂದನೂ ಮಾರ್ಬೋದು, ಮಾರುಕಟ್ಟೆಯಲ್ಲೂ ಮಾಡ್ಬೋದು, ಮತ್ತೆ ಬೇಕಾದವರಿಗೂ ಕೂಡ ಕೊಡಬೇಕಾಗತ್ತೆ. ಮೇವಿನ ಮಾರುಕಟ್ಟೆ ಬಗ್ಗೆ ಹೇಳಿ ಮೇಡಮ್. ಏನಂದ್ರೆ ಇವತ್ತು ಗೋವನ್ನ ಸಾಕ್ತಾರೆ, ಎಮ್ಮೆಯನ್ನ ಸಾಕ್ತಾರೆ, ಆದ್ರೆ ಮೇವು ಇಲ್ಲ, ಮೇವಿನ ಕೊರತೆ ಆಗುತ್ತೆ, ಮತ್ತೆ ನಿರಂತರ ಮೇವು ಸಿಗ್ತಾ ಇಲ್ಲ ನಮ್ಗೆ. ಎಲ್ಲೋ ಒಂದು ಸಾರಿ ಮೇವು ಸಿಗುತ್ತೆ, ಮತ್ತೆ ಸಿಗಲ್ಲ, ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಹಂಗಾಗಿ ಮೇವಿನ ಮಾರುಕಟ್ಟೆಗೆ ಯಾವ ಥರ ನಾವು ತಯಾರಾಗಬೇಕಾಗುತ್ತೆ?
7: ಈಗ ಹಸಿರು ಮೇವು ಪೂರೈಕೆ ಇದ್ದಾಗ ನಾವು ಅದನ್ನು ಮಾರಾಟ ಮಾಡ್ಬೋದು. ಇವಾಗ ನಾನು ಹೇಳ್ದಂಗೆ ಒಂದು ಎಕರೆಗೆ ನೀವು ಸುಮಾರು 50-60 ಟನ್ ಬೆಳಿಬೋದು ಅಂತಂದಾಗ ನೀವು ಅದನ್ನು ಮಾರಾಟ ಮಾಡಿದ್ರೆ ಅದರಲ್ಲೂ ಒಂದು ಆದಾಯ ಸಿಗುವಂಥ ಒಂದು ಇದಿರುತ್ತೆ. ಅದೇ ಅದರ ಜೊತೆಗೆ ನಾವು ಹೆಚ್ಚು ಹಸಿರು ಮೇವು ಸಿಕ್ಕಿದಾಗ ಒಂದು ರಸಮೇವು ತಯಾರು ಮಾಡಿಬಿಟ್ಟು, ಈಗ ನೀವು ಕೇಳಿರ್ಬೋದು ಸರ್, ನೀವು ಅಮೆಝಾನು ಇದರಲ್ಲೆಲ್ಲ ರಸಮೇವನ್ನು ಸಹ ಮಾರಾಟ ಮಾಡ್ತಿರ್ತಾರೆ.
6: ನೋಡಿ ನೋಡಿ,
7: ಸೊ ನೀವು ಆ ರಸಮೇವನ್ನು ಸಹ ಮಾರಾಟ ಮಾಡಿ
6: ಆನ್ಲೈನ್ ಮಾರ್ಕೆಟಲ್ಲೂ ಕೂಡ ಇವತ್ತು ಈ ಒಂದು ಮೇವಿನ ಬೆಳೆಗಳ ಬಗ್ಗೆ, ಮೇವು ಪೂರೈಕೆ ಮಾಡೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ, ನೀವು ಯಾಕೆ ಯುವಕ ಯುವತಿಯರು ಈ ಒಂದು ಮೇವು ಉತ್ಪಾದನೆಯ ದೊಡ್ಡ ಕಸುಬನ್ನಾಗಿ ಆಯ್ಕೆ ಮಾಡ್ಕೋಬಾರ್ದು?
7: ಹೌದು,
6: ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಕೂಡ ಇವತ್ತು ಹಾಲು ಉತ್ಪಾದನೆ ಮಾಡೋಕ್ಕೆ ನಿರಂತರ ಶ್ರಮಿಸ್ತಾನೆ ಇದೆ. ರೈತರು ಮತ್ತು ರೈತರ ಮಹಿಳೆಯರು ಕೂಡ ಇದು ಇವತ್ತು ಸಕ್ರಿಯವಾಗಿದ್ದಾರೆ. ಹಾಲು ಉತ್ಪಾದನೆ, ಆಕಳು ಸಾಕೋದು, ಎಮ್ಮೆ ಸಾಕೋದು ನಿರಂತರವಾಗಿ ನಡೆದಿದೆ. ಅದೇ ಥರ ಹುಲ್ಲು ಉತ್ಪಾದನೆ ಕೂಡ ನೀವು ಮಾಡಲೇಬೇಕಾಗುತ್ತೆ. ನೀವು ಹುಲ್ಲು ಉತ್ಪಾದನೆ ಮಾಡಿದ್ರೆ ಸರ್ಕಾರಕ್ಕೂ ಅದು ಕೂಡ ಮೇವು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರೋದಿಲ್ಲ,
7: ಪೂರೈಕೆ ಸಿಗುತ್ತೆ. ಆಮೇಲೆ ನಾವು ಸ್ವ ಉದ್ಯೋಗ ಒಂದು ಮಾಡ್ಕೊಬೋದಾಗುತ್ತೆ, ಅದರಲ್ಲಿ ಅದರಿಂದ ನಮಗೆ ಆದಾಯನೂ ಸಿಗುತ್ತೆ, ಸರ್ಕಾರಕ್ಕೂ ಒಂದು ಪೂರೈಕೆ ಆಗುತ್ತೆ.
6: ಹೌದು, ಈಗ ಈ ಮೇವಿನ ಬೆಳೆಗಳಲ್ಲಿ ಈಗ ಒಣ ಮೇವಿನ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ, ಒಣ ಮೇವಿನಲ್ಲಿ ಸಾಮಾನ್ಯವಾಗಿ ಯಾವ್ಯಾವ್ದು ಬರ್ತದೆ, ಮತ್ತು ಅವುಗಳ ಶೇಖರಣೆ ಹೆಂಗೆ ಮಾಡಬೇಕು, ಮತ್ತೆ ಅವುಗಳನ್ನು ಕೂಡ ಪೌಷ್ಟಿಕವಾಗಿ ನಾವು ಹೆಂಗೆ ಇಟ್ಕೋಬಹುದು?
7: ಈಗ ಒಣಮೇವು ಅಂದರೆ ಅದರಲ್ಲಿ ನಾವು ನೋಡಿರೋ ಹಾಗೆ ಹೆಚ್ಚಾಗಿ ನಾರಿನಾಂಶ ಇರುತ್ತೆ. ಈ ನಾರಿನಾಂಶ ಇದ್ದಾಗ ಅದು ರಾಸುಗಳು ತಿಂದಿದ್ದ ಒಂದು ಆಹಾರ ಅದಕ್ಕೆ ಪೂರೈಕೆ ಆಗೋದಿಲ್ಲ, ಅಂದರೆ ಆ ಒಂದು ರಕ್ತದಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ ಅಂತ ಹೇಳ್ಬೋದು. ಆ ಹೀರಲ್ಪಡೋದಿಲ್ಲ ಅಂದಾಗ ನಾವು ಆ ಒಣಮೇವು ಕೊಟ್ಟಾಗ ನಾರಿನಾಂಶ ಜಾಸ್ತಿ ಆದಾಗ ಅದು ಹಾಲಿನ ಉತ್ಪಾದನೆ ಸಹ ಕಡಿಮೆ ಮಾಡುತ್ತೆ, ಮತ್ತು ಆ ಒಂದು ರಾಸುಗಳ ಬೆಳವಣಿಗೆ ಸಹ ಕಡಿಮೆ ಮಾಡುತ್ತೆ. ಅದಕ್ಕೆ ಒಂದು ತಂತ್ರಜ್ಞಾನ ನಾವು ಒಂದು ಅಳವಡಿಕೆ ಮಾಡ್ಕೊಬೋದು, ಏನಂದರೆ ಒಣಮೇವು ಪುಷ್ಟೀಕರಣ ಅಂತ ಹೇಳ್ತೀವಿ. ಸೊ ಒಣಮೇವನ್ನು ಹೇಗೆ ಪುಷ್ಟೀಕರಿಸೋದು ಅಂತ ಅಂದಾಗ, ನಾವು ಒಣಮೇವು ಹೆಂಗೆ ಈ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ನೋಡಿದಾಗ ಅದು ಉದ್ದುದ್ದವಾಗಿ ಇರುತ್ತೆ, ಸೊ ಅದನ್ನು ಕಟಾವು ಮಾಡಿಬಿಟ್ಟು 1-1.5 ಇಂಚಷ್ಟು ಕಟ್ ಮಾಡಬೇಕಾಗುತ್ತೆ. ಅದನ್ನು ಮಿಷಿನ್ ತುಂಡರಿಸೋ ಮಿಷಿನ್ ಸಿಗುತ್ತಲ್ವ, ಅದರಿಂದ ಕಟ್ ಮಾಡಿಬಿಟ್ಟು ಅದಕ್ಕೆ ಸಿಂಪರಣೆ ಮಾಡಬೇಕು ಪೌಷ್ಟಿಕಾಂಶಗಳು. ನಾವು ಈ ಗೊಬ್ಬರಕ್ಕೆ ಆಗಿ ಬಳಸ್ತೀವಲ್ಲ ಸರ್, ಈ ಯೂರಿಯಾನು ಸಹ ನಾವು ಅದಕ್ಕೆ ಬಳಕೆ ಮಾಡ್ಬೋದು, ಯಾಕಂದರೆ ಯೂರಿಯಾ ಅಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಆ ಅಂಶ ಅದು ಹೀರಲ್ಪಟ್ಟು ಅದನ್ನು ಪ್ರೋಟೀನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಂಗಾಗಿ ನಾವು ಯೂರಿಯಾನು ಸಹ ಒಂದು 100 ಕೆಜಿ ಒಣಹುಲ್ಲು ಇದೆ ಅಂತಂದರೆ 1/2 ಕೆಜಿಯಷ್ಟು ಯೂರಿಯಾ ಬಳಸ್ಬೋದು. ಅದನ್ನು ಹೆಂಗೆ ಡೈರೆಕ್ಟಾಗಿ ಬಳಸೋಂಗಿಲ್ಲ, ಇವನ್ನೆಲ್ಲ ಒಂದು ಮಿಶ್ರಣ ಥರ ಮಾಡಬೇಕು, ಒಂದು ಸಲ್ಯೂಷನ್ ಥರ ಮಾಡಬೇಕಾಗುತ್ತೆ. ಯೂರಿಯಾ, ಉಪ್ಪು ಮತ್ತು ಬೆಲ್ಲದ ಅಂಶ, ಖನಿಜಾಂಶ ಪುಡಿ ಇವನ್ನೆಲ್ಲ ಒಂದು ಮಿಶ್ರಣ ಮಾಡಿ ಒಂದು 100 ಕೆಜಿ ಹುಲ್ಲಿಗೆ 1/10 ಲೀಟರ್ ನೀರಿನಲ್ಲಿ ಇವನ್ನೆಲ್ಲ ಬೆರೆಸ್ಬಿಟ್ಟು ಕಲಸಿಬಿಟ್ಟು ಅದನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಒಣಹುಲ್ಲು ಕಟ್ ಮಾಡಿರ್ತೀವಲ್ಲ ಅದರ ಮೇಲೆ ಸಿಂಪರಣೆ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಅದನ್ನು ಕಟ್ಟಿ ಚೀಲದಲ್ಲಿ ಕಟ್ಟಿ ಇಟ್ಕೊಬೋದು. ಇದನ್ನು ಬೇಕಾದರೆ ನಾವು 3-4 ತಿಂಗಳವರೆಗೂ ಒಂದು ಸರಿ ಮಾಡಿದ ಹುಲ್ಲನ್ನು 4 ತಿಂಗಳವರೆಗೂ ಅದನ್ನು ನಾವು ಬಳಸ್ಬೋದಾಗತ್ತೆ.
6: ಹಸಿಮೇವಿನ ಜೊತೆಗೆ ಇದನ್ನು ಕೊಡ್ಕೊಂತ
7: ಹೋಗ್ಬೋದು, ಇಲ್ಲ ಹಸಿಮೇವು ಕೊರತೆ ಇದ್ದಾಗೂ ಸಹ ಇದನ್ನು
6: ಬಳಸ್ಕೊಳ್ಬಹುದು. ಇವು ಕೂಡ ಇದು ತಾವು ಎನ್ರಿಚ್ ಮಾಡಿರ್ತೀರಿ, ಜಾಸ್ತಿ ಅವು ಏನು ಪೌಷ್ಟೀಕರಿಸಿರ್ತೀರಿ, ಮತ್ತೆ ಅವು ಇಷ್ಟಪಟ್ಟು ತಿಂತವೆ.
7: ಹೌದು,
6: ಹಾಲಿನ ಉತ್ಪಾದನೆ ಮೇಲೆ ಇದು ಏನು ಪರಿಣಾಮ ಬೀರಲ್ಲ,
7: ಏನೂ ಆಗೋದಿಲ್ಲ, ಯಾಕಂದ್ರೆ ಇದು ಹಸಿರು ಮೇವು ಅಷ್ಟೇ ಪೌಷ್ಟಿಕದಾಯಕವಾಗಿರುತ್ತೆ. ನಿಮ್ಗೆ ಹಸಿರು ಮೇವು ಇಲ್ಲ ಅಂತಂದಾಗೂ ಸಹ ಇದನ್ನ ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ನೀಗಿಸ್ಬೋದು.
6: ಅಲ್ಲ, ಈಗ ಕೆಲವು ಪ್ರಾಣಿಗಳು ಬರೀ ಹಸಿ ಮೇವನ್ನ ನಮ್ಗೆ ಬೇಕು ಬೇಕು ಅಂತ ತಿನ್ಕೋತಾ ಇರ್ತವೆ. ಒಂದ್ ಸಾರಿ ಇದು ನಾವು ಈ ಒಣ ಮೇವನ್ನ, ಈ ಪೌಷ್ಟೀಕರಿಸಿದ ಮೇವನ್ನ ಆ ಪ್ರಾಣಿ ಎದುರು ತಂದಿಟ್ಟಾಗ ಅದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳುತ್ತೆ, ಆದ್ರೆ ತಿಂತ ತಿಂತ ತಾನು ಹೊಂದ್ಕೊಂಡ್ಬಿಡುತ್ತೆ, ಚೆನ್ನಾಗಿದೆ ಅಂತ ತಿಂತದದು. ಹೌದಲ್ಲ, ಇವತ್ತು ನಮ್ಮ ರೈತರು ಮೇವಿನ ಉತ್ಪಾದನೆಗೆ ಜಾಸ್ತಿ ಮಹತ್ವ ಕೊಡೋದು ಸೂಕ್ತ. ಮಾರುಕಟ್ಟೆ ಕೂಡ ಚೆನ್ನಾಗಿದೆ, ಎಲ್ಲ ಕಡೆ ಇದು ಬೇಡಿಕೆ ಇದೆ. ಹೌದಲ್ಲ, ಎಲ್ಲರೂ ಹಾಲು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದಾಗ ಮೇವು ಬೇಕು, ಮೇವಿನ ಕೊರತೆ ಉಂಟಾಗಿದೆ ಅನ್ನೋ ಪರಿಸ್ಥಿತಿ ಬರುತ್ತೆ ಅವರಿಗೆ. ಹಾಗಾಗಿ ಮೇವಿನ ಉತ್ಪಾದನೆ ಕೂಡ ನೀವು ಜೊತೆ ಜೊತೆಗೆ ಮಾಡ್ಕೊಂಡು ಹೋದ್ರೆ ಅಡ್ಡಿಲ್ಲ. ನಿಮ್ದು 1/2 ಎಕರೆ ಹೊಲ ಇದೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಮಟ್ಟಿನ ಮೇವು ಸಿಗುತ್ತೆ, ಪೂರ್ಣ ಸಿಗಲ್ಲ, ಅದು ಪೂರ್ಣ ಅಂದ್ರೆ ನೀವು ಪೀಡ್ಸ್ ತಗೋಬಹುದು ಹೊರಗಡೆಯಿಂದ ನೀವು, ಅಥವಾ ನೀವು ಇದು ಕೂಡ ಏನು ತಾವು ಕಾಳುಗಳನ್ನು ನೆನೆಸಿಟ್ಟು ನೀವು ಅದನ್ನು ಕೂಡ ಏನು
7: ಜಲಮೇವನ್ನು
6: ಉತ್ಪಾದನೆಯನ್ನು ಮಾಡಿಕೊಂಡ್ರು ನಿಮಗೆ ಉಪಯೋಗ ಇದೆ. ಜಲಮೇವನ್ನೇ ನೀವು ಮಾರುಕಟ್ಟೆಗೆ ಕೂಡ ತಂದು ಮಾರಬಹುದಲ್ಲ?
7: ಹೌದು, ಮಾರಬಹುದು ಸರ್. ನಾನು ಅವಾಗಲೇ ಹೇಳಿದೆ, ಜಲಮೇವ ಉತ್ಪಾದನೆ ಟೈಮಲ್ಲೇ ಹೇಳಿದೆ, ನಾವು ಅದನ್ನ ಮೇವನ್ನು ಸಹ, ಈ ಮೇವನ್ನು ಸಹ ನಾವು ಮಾರಾಟ ಮಾಡಬಹುದು, ಅದರಲ್ಲೂ ಒಂದು ಆದಾಯ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು.
6: ಈ ಮೇವು ಅಂದ ತಕ್ಷಣ ಈ ಸಾಕು ಪ್ರಾಣಿಗಳು ಸಾಮಾನ್ಯವಾಗಿ ಯಾವ್ಯಾವ ಹುಲ್ಲುಗಳನ್ನು ಇಷ್ಟಪಟ್ಟು ತಿಂತವೆ ಡಾಕ್ಟರ್ ನಾಗಮಣಿಯವರೇ?
7: ಇದರಲ್ಲಿ ನಾವು ನೇಪಿಯರ್ ಹುಲ್ಲು ಅಥವಾ ಮೇವಿನ ಅಲಸಂದಿ ಇವನ್ನ ಹೆಚ್ಚು ಇಷ್ಟಪಟ್ಟು ತಿಂತವೆ. ಮತ್ತೆ ಬೇರೆ ನಾನು ಸ್ಟೈಲೋಹೆಮಟ ಅಥವಾ ಗಿನಿ ಹುಲ್ಲು ಅಂತ ಹೇಳಿದ್ವಿ, ಅದು ಒಂಥರ ಹುಲ್ಲು ಅಷ್ಟು ರುಚಿದಾಯಕವಾಗಿರೋದಿಲ್ಲ, ಆದ್ರಿಂದ ಹೆಚ್ಚಾಗಿ ನೀವು ನೋಡಿರ್ಬೋದು ನೇಪಿಯರ್ ಹುಲ್ಲನ್ನ ಜಾಸ್ತಿ ಬೆಳೀತಾರೆ. ಆಮೇಲೆ ಹಸುಗಳಿಗೂ ಅಷ್ಟೇ, ಅವನ್ನೇ ಜಾಸ್ತಿ ಕೊಡೋದು.
6: ಈಗ ಸಾಮಾನ್ಯವಾಗಿ ನಾವು ಹೊಲದಲ್ಲಿ ನೋಡ್ತಿರ್ತವೆ ಹೊಲದ ಏನು ರೆಸಿಡ್ಯೂ ಅಂತೇವಲ್ಲ, ಅದು ಕೊಡ್ತವೆ ಕೆಲವೊಂದ್ಸಾರಿ. ಈಗ ನಮ್ದು ಕಬ್ಬಿನ ಹುಲ್ಲೆಲ್ಲ ಸಿಗುತ್ತೆ, ಅದನ್ನು ಕೊಡಕ್ಕೆ ಹಿಂದೇಟ್ ಹಾಕ್ತಾರಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿಯವರೇ. ಈಗ ಇನ್ನು ಗರ್ಭ ಕಟ್ಟಿದ ಎಮ್ಮೆ ಅಥವಾ ಆಕಳಿಗೆ ಈ ಒಂದು ಕಬ್ಬಿನ ಹುಲ್ಲು ಕೊಡಬಾರ್ದು ಅನ್ನೋ ಒಂದಿದೆ, ಅಂದ್ರೆ ಅದು ಕಂದಾಗಬಹುದು ಅಂತ.
7: ಹೌದು, ಈಗ ನೇಪಿಯರ್ ಹುಲ್ಲು ಅಂತದ್ದು ಕೊಟ್ರೆ ಅದಕ್ಕೆ ರಾಸಾಯನಿಕ ಪದಾರ್ಥಗಳ ಒಂದು ಬೆರಿಕೆ ಇರೋದಿಲ್ಲ ಸರ್, ಯಾಕಂದ್ರೆ ಅದರಲ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಅದೇನು ಬೇಕಾಗಿಲ್ಲ. ಆದ್ರೆ ಕಬ್ಬಿಗೆ ಅಥವಾ ನಾವು ಮುಸ್ಕಿನ ಜೋಳನೇ ಆಗ್ಬೋದು, ಅದಕ್ಕೆ ನಾವು ಕೀಟಗಳ ನಿವಾರಣೆ ಮಾಡೋದಕ್ಕೆ ನಾವು ಸಿಂಪರಣೆ ಮಾಡ್ತೀವಿ, ಸೊ ಫರ್ಟಿಲೈಸರ್ ಸಿಂಪರಣೆ ಮಾಡ್ತೀವಿ, ಸೊ ಹಂಗಾಗಿ ಅದನ್ನ ಕೊಡಬಾರ್ದು ಅಂತ ಹೇಳ್ತೀವಿ. ಒಂದು ಈ ನೇಪಿಯರ್ ಹುಲ್ಲಲ್ಲಿ ಅದರ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಹೆಚ್ಚಾಗಿ ಹುಳ ಕೀಟಗಳು ಇದಕ್ಕೆ ಬರೋದಿಲ್ಲ, ಆದ್ರಿಂದ ನಿವಾರಣೆನು ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು.
6: ಮತ್ತೀಗ ಸ್ಥಳೀಯವಾಗಿ ಬೆಳೆದಂತ ಹುಲ್ಲನ್ನ ಉಪಯೋಗಿಸಬಹುದಾ?
7: ಹಾ, ಬಳಸಬಹುದು ಸರ್, ಬಳಸಬಹುದು. ಆದ್ರೆ ಅದರಲ್ಲಿ ಪೋಷಕಾಂಶಗಳು ಪೂರೈಕೆ ಅಷ್ಟು ಇರೋದಿಲ್ಲ,
6: ಅದರಲ್ಲಿ ಏನು ಬಹಳ ಕಡಿಮೆ ಇರುತ್ತೆ
7: ಪೋಷಕಾಂಶಗಳ ಪೂರೈಕೆ ಇರೋದಿಲ್ಲ,
6: ಅಂದ್ರೆ ದೇಹ ನಿರ್ವಹಣೆ ಅಷ್ಟೇ ಆಗುತ್ತೆ
7: ಅಷ್ಟೇ,
6: ಹಾಲಿನ ಉತ್ಪಾದನೆ ಮಾಡಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ.
7: ಹೌದು,
6: ಈಗ ಪೀಡ್ಸನ್ನ ಬಹಳ ಉಪಯೋಗ ಮಾಡ್ತಾರಲ್ಲ, ಅದರಿಂದ ಬರೀ ಅದನ್ನು ಬಳಸೋದ್ರಿಂದ ಪ್ರಾಣಿಗಳ ಉತ್ಪಾದನೆಯಲ್ಲಿ ಏನು ಪರಿಣಾಮ ಇದೆಯಾ?
7: ಬರೀ ಫೀಡ್ಸ್ ಬಳಸೋದು ಅದು ಒಂದು ಅಪನಂಬಿಕೆನೂ ಇರ್ಬೋದು ಸರ್, ಯಾಕಂದ್ರೆ ನೀವು ಅವಾಗಲೇ ಹೇಳದಂಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಕೊಡಬೇಕಾಗತ್ತೆ. ಬರೀ ಫೀಡ್ಸ್ ಕೊಡೋದ್ರಿಂದ ನಿಮಗೆ ಪ್ರೋಟೀನ್ ಅಂಶ ಸಿಗ್ಬೋದು ಅಥವಾ ಖನಿಜಾಂಶ ಸಿಗ್ಬೋದು, ಆದರೆ ನಮಗೆ ಎಲ್ಲಾ ರೀತಿಯ ಅಂಶಗಳು ಬೇಕಾಗುತ್ತೆ. ನೀರಿನ ಅಂಶ ಬೇಕು, ಆಮೇಲೆ ಕೊಬ್ಬಿದ ಅಂಶ ಬೇಕು, ಪ್ರತಿಯೊಂದು ಅಂಶಗಳು ಬೇಕಾದ್ರಿಂದ ಫೀಡ್ಸಲ್ಲೇ ಬರೀ ಎಲ್ಲ ಅಂಶಗಳು ಪೂರೈಕೆ ಆಗೋದಿಲ್ಲ, ಆಮೇಲೆ ನಮಗೆ ಆದಾಯ ಅದು ಆರ್ಥಿಕತೆನೂ ಕುಂಠಿತ ಆಗುತ್ತೆ. ಯಾಕಂದರೆ ನಾವು ಫೀಡ್ಸ್ ಇನ್ವೆಸ್ಟ್ ಮಾಡೋಕ್ಕೆ ನೀವು ನೋಡಿರ್ಬೋದು ಒಂದು 50 ಕೆಜಿ ಬ್ಯಾಗ್ ಅಂತಂದರೆ ಒಂದು 2,000, 50 ಕೆಜಿ ಬ್ಯಾಗ್ ನಮ್ಮ ಒಂದು ತಿಂಗಳಿಗೂ ಬರೋದಿಲ್ಲ, ನಮಗೆ ಒಂದು 2-3 ಹಸುಗಳಿದೆ ಅಂತಂದರೆ ಒಂದು ತಿಂಗಳಿಗೂ ಬರೋದಿಲ್ಲ. ಆದ್ದರಿಂದ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ದಾಣಿ ಮಿಶ್ರಣನ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಫೀಡ್ಸ್ ಮೇಲೆ ಹಾಕೋ ಒಂದು ದುಡ್ಡನ್ನು ನಾವು ಖರ್ಚು ಕಡಿಮೆ ಮಾಡ್ಬೋದಾಗುತ್ತೆ.
6: ತಾವು ಆಗಲೇ ಹೇಳಿದ್ರಿ ಈಗ ಟೆರೆಸ್ ಗಾರ್ಡನ್ ಅಂತ, ಈಗ ನಾವು ಮೇವು ಅಂದ ತಕ್ಷಣ ಅದು ಹುಲ್ಲೇ ಆಗಿರ್ಬೇಕಾಗಿಲ್ಲ, ತರಕಾರಿನೂ ಕೂಡ ನೀವು ಉಪಯೋಗಿಸ್ಬೋದಲ್ಲ, ಉಳಿದ ತರಕಾರಿ, ತರಕಾರಿದ ಎಲೆ ಮತ್ತೆ ಅದು ಟೊಮ್ಯಾಟೊ ಅವೆಲ್ಲ ಅದನ್ನು ಕೂಡ ಬಳಸ್ಬೋದಲ್ಲ, ತರಕಾರಿ ವಸ್ತುಗಳನ್ನು ಕೂಡ ಮೇವಾಗಿ ನಾವು ಉಪಯೋಗಿಸಬಹುದು.
7: ಅದನ್ನ ಬೆಳೆ ಉಳಿಕೆಗಳು ಅಂತ ಹೇಳ್ತೀವಿ, ಸೊ ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ. ನಾವು ಇವಾಗ ಕಲ್ಗಚ್ಚು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಕಲ್ಗಚ್ಚು ಅಂತ.
6: ಈಗ ಕೆಲವೊಬ್ರು ಊಟದ ತ್ಯಾಜ್ಯ ಉಳಿದಿದ್ದನ್ನ ಈಗ ಸಾಂಬಾರ್ ಅನ್ನನ ಇದನ್ನ ಬಳಸ್ತಾರಲ್ಲ, ಇದಕ್ಕೆ ಏನಂತೀರಿ? ಇದು ಒಂದು ಮೇವು ಅಂತಾನೆ ಬಳಸ್ತಾರೆ?
7: ಹೌದು, ಅದು ಒಂದು ಅಪನಂಬಿಕೆ, ಅಂದ್ರೆ ನಮ್ಮ ಹತ್ರ ಏನು ಉಳಿದೈತಿ ಅದನ್ನ ಹಾಕ್ಬಿಡೋಣ ಅಂತ. ನಾವು ಇವಾಗ ಅದರಲ್ಲಿರೋ ಪೋಷಕಾಂಶಗಳು ನಾವು ತಗೊಂಡು ಉಳಿಸಿರೋದು ಅಷ್ಟೇ ಅಷ್ಟೇ. ಸೊ ಅದರಲ್ಲಿ ಎಷ್ಟು ಪೋಷಕಾಂಶಗಳು ಸಿಗ್ತವೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಸರ್.
6: ಅಂದ್ರೆ ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು ಇರಲ್ಲ ಅಂತ.
7: ಇರಲ್ಲ,
6: ಅಂದ್ರೆ ಇದು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತ.
7: ಸೂಕ್ತ ಅಲ್ಲ.
6: ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ನಮ್ಮ ರೈತ ಬಾಂಧವರಿಗೆ ಮೇವಿನ ಬೆಳೆಯಲ್ಲಿ ಏನೇನು ಮಹತ್ವ ವಹಿಸಬೇಕು, ಮೇವಿನ ಬೆಳೆ ಬೆಳೆಯೋದ್ರಿಂದ ಏನು ನಮಗೆ ಲಾಭ ಇದೆ, ಮೇವಿನ ಬೆಳೆಗಳಲ್ಲಿ ಎಷ್ಟೆಷ್ಟು ಪ್ರಕಾರ ಇದೆ, ನಮ್ಮ ರೈತರು ಈ ಒಂದು ಬೆಳೆ ಬೆಳೆಯೋದ್ರಿಂದ ತಮ್ಮ ರಾಸುಗಳ ಹಾಲು ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚು ಮಾಡ್ಕೋಬಹುದು, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾಗಮಣಿಯವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
7: 9008956712 9008956712
6: ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.
7: ಧನ್ಯವಾದಗಳು, ನಮಸ್ಕಾರ.

ರೈತ ಬಾಂಧವರೇ, ಇಲ್ಲಿವರಿಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳಿಯ ಗುರು ಮಾದಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದಗಳನ್ನು ಕೇಳಿದ್ರಿ. ಇನ್ನು ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾಳೆ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ತಿಮ್ಮಪ್ಪ ಎಚ್ಗೌಡ ಅವರು ನಡೆಸಿದಂತಹ ಸಂದರ್ಶನ ಕೇಳುತ್ತೀರಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
1: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
0: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
1: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
0: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
1: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
0: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
1: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
0: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ: ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ದ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ಧಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25ರವರೆಗೆ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲಾ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಡ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ, ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 137,249 ಕೋಟಿ ರೂಪಾಯಿಗಳಾಗಿದ್ದು ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡಾ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡಾ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ
0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ ಸೀಮಾಬಲ SSB ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. SSB ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ SSB ಯೋಧ ರಾಷ್ಟದ ಜಾಗರೂಕ ರಕ್ಷಕನಾಗಿದ್ದು ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ದತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಸರಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೆಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು. ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೇಸನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರಿಗೆಲ್ಲ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳೋದಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 1, ಇವತ್ತಿನಿಂದ 7 ದಿನಗಳ ಕಾಲ ಅಂದರೆ ಸಪ್ತಾಹ ಅಂತ ಕರಿತೀವಲ್ಲ, ಹೌದು, ನಮ್ಮ ದೇಶದಲ್ಲಿ ಇವತ್ತಿನಿಂದ ಹಿಡ್ಕೊಂಡು ಒಂದು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಸಪ್ತಾಹ ನಡೀತಾ ಇದೆ ದೇಶದಾದ್ಯಂತ. ಅದು ಏನು ಅಂತಂದರೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ. ಬನ್ನಿ ಹಾಗಾದರೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಹಿನ್ನೆಲೆಯಾಗಿರಿಸಿಕೊಂಡು ಪೌಷ್ಟಿಕಾಂಶ ಆಹಾರಗಳ ಮಹತ್ವದ ಕುರಿತಂತೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತುಕತೆ ನಾಡೋಣ. ಸುಮಧುರವಾಗಿರುವಂತಹ ಗೀತೆಗಳ ಜೊತೆಗೆ ನಿಮ್ಮೊಟ್ಟಿಗೆ ಇವತ್ತು ಸಿರಿಗಂಧ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವುದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಚಲುವೆಯೇ ನಿನ್ನ ನೋಡಲು ಚಿತ್ರದಿಂದ ಆಯ್ದದ್ದು. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್, ಸುನೀತಾ ಗೋಪರಾಜು ಅವರು. ನಾಗತಿಹಳ್ಳಿ ಚಂದ್ರಶೇಖರ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಆರೋಗ್ಯವೇ ಭಾಗ್ಯ ಅಂತ ಮಾತು ನಾವೆಲ್ಲ ಕೂಡ ಕೇಳಿರ್ತೀವಿ. ಹೌದು, ಇದು ನಮ್ಮ ಜೀವನದ ಪರಮ ಸತ್ಯ ಕೂಡ. ನಾವು ಆರೋಗ್ಯಯುತವಾಗಿ ಇದ್ದರೆ ನಾವು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯವನ್ನು ಅಡ್ಡಿ ಆತಂಕ ಇಲ್ಲದೆ ಮಾಡಬಹುದು. ಒಂದು ವೇಳೆ ಆರೋಗ್ಯ ಅನ್ನೋದು ಹದಗೆಡ್ತು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಲ್ಲ, ಅದು ಹಳಿ ತಪ್ಪಿತು ಅಂತಂದರೆ ನಮ್ಮ ಜೀವನದ ಗತಿಯೂ ಕೂಡ ಬದಲಾಗಿಬಿಡುತ್ತೆ, ಬೇರೊಂದು ಕಡೆ ಅದು ವಾಲಿಬಿಡುತ್ತೆ. ಅಷ್ಟೇ ಅಲ್ಲ, ನಾನಾ ಬರೆಯ ಬಗೆಯ ಸಂಕೋಲೆಗಳು, ಕಷ್ಟ ಸಂಕೋಲೆಗಳು ನಮಗೆ ಅರಿವಿರದ ಹಾಗೆ ಬಂದುಬಿಡುತ್ತವೆ. ಹಾಗಾಗಿ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ನಮ್ಮ ಹಿರಿಯರು ಮನಗಾಣಿದರು. ಬಹಳ ವಿಶೇಷವಾಗಿ ನಮ್ಮ ಶರೀರ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದರೆ ಅದು ಸದೃಢವಾಗಿ ಇರಬೇಕು. ಯಾಕೆಂತಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಶರೀರ ಚೆನ್ನಾಗಿ ಇದ್ದರೆ ನಾವು ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸ್ಬೋದು. ಆ ದೃಷ್ಟಿಯಿಂದ ಆರೋಗ್ಯ ಅನ್ನೋದು ಬಹಳ ಬಹಳ ಮುಖ್ಯ. ಹೌದು, ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಬಹಳ ಮುಖ್ಯವಾಗಿ ನಾವು ತಿನ್ನುವಂತಹ ಆಹಾರದ ಕಡೆಗೆ ನಾವು ಹೆಚ್ಚೆಚ್ಚು ಗಮನ ಹರಿಸಬೇಕು. ತಿನ್ನುವಂತಹ ಆಹಾರ ಪೌಷ್ಟಿಕವಾಗಿ ಇರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿರುತ್ತೆ. ಆ ದೃಷ್ಟಿಯಿಂದ ಈ ಕುರಿತಾದಂತಹ ಸಾಕಷ್ಟು ಒಂದು ಅರಿವು ಅಥವಾ ಜಾಗೃತಿ ಅಂತ ಕರಿತೀವಲ್ಲ, ಅದು ನಮ್ಮ ನಡುವೆ ನಮ್ಮ ಸಮಾಜದಲ್ಲಿ ಸದಾಕಾಲ ಇರಬೇಕು. ಆ ನಿಟ್ಟಿನಿಂದ ನಮ್ಮ ಸರ್ಕಾರ ಸೆಪ್ಟೆಂಬರ್ 1 ಅಂದರೆ ಇವತ್ತಿನಿಂದ ಆರಂಭಗೊಂಡು 7 ದಿನಗಳ ಕಾಲ ಸೆಪ್ಟೆಂಬರ್ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಇದನ್ನು ಆರಂಭಿಸಿದೆ. ಪ್ರತಿ ವರ್ಷ ಇದನ್ನು ಆರಂಭಿಸಲಾಗುತ್ತೆ. ಇದರ ಇತಿಹಾಸ ಏನು ಅನ್ನೋದರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ನಂತರ ಒಂದಿಷ್ಟು ಪೌಷ್ಟಿಕಾಂಶ ಆಹಾರದ ಮಹತ್ವ, ಹೇಗೆ ನಾವು ಅದನ್ನು ಸ್ವೀಕರಿಸಬಹುದು ಅನ್ನೋದನ್ನೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತೀನಿ. ಕೇಳ್ತಾ ಇರಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ. ಬನ್ನಿ, ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಇದು. ಕೈಲಾಶ್ ಕೇರ್ ಅವರು ಹಾಡಿರುವಂತಹ ಕಾಲಾಯ ತಸ್ಮೈ ನಮಃ ಚಿತ್ರದಿಂದ ಒಂದು ಗೀತೆಯನ್ನು ಕೇಳೋಣ. ಚಂದ್ರಶೇಖರ ಶ್ರೀವಾತ್ಸವ ಅವರು ಬರೆದಿರುವಂತಹ ಗೀತೆ, AM ನೀಲ ಅವರ ಸಂಗೀತ ಸಂಯೋಜನೆಯಲ್ಲಿ.

ಹೌದು ಸ್ನೇಹಿತರೆ, ಸೆಪ್ಟೆಂಬರ್ 1 ಅಂದರೆ ಇವತ್ತಿನಿಂದ ಆರಂಭವಾಗಿ ಸೆಪ್ಟೆಂಬರ್ 7 ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸಲಾಗುತ್ತೆ. ದೇಶದಾದ್ಯಂತ ನಾವು ತಿನ್ನುವಂತಹ ಆಹಾರ ಪೌಷ್ಟಿಕಯುತವಾಗಿ ಇರಬೇಕು. ಯಾಕೆಂತಂದರೆ ಆರೋಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರ ವ್ಯಕ್ತಿಗತವಾಗಿರುವಂತಹ ಕಾಳಜಿ, ಅವರಿಗೆ ಮಹತ್ವ ಅನ್ನುವಂಥದ್ದಷ್ಟೇ ಅಲ್ಲ, ಸಮಾಜದಲ್ಲಿರುವಂತಹ ಪ್ರತಿ ವ್ಯಕ್ತಿಯೂ ಕೂಡ ಆರೋಗ್ಯಯುತವಾಗಿ ಇರೋದರಿಂದ ಅದು ದೇಶಕ್ಕೂ ಕೂಡ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಪ್ರತಿಯೊಂದು ವ್ಯಕ್ತಿಯೂ ಕೂಡ ಸದೃಢವಾಗಿ ಇದ್ದರೆ ಆರೋಗ್ಯ ಕ್ಷೇತ್ರ ಸಾಕಷ್ಟು ಮುಂದುವರಿಯುತ್ತೆ. ಜೊತೆಗೆ ಅನೇಕ ರೀತಿಯಾದಂತಹ ಒಂದು ಮಾನವ ಸಂಪನ್ಮೂಲ ದೇಶಕ್ಕೆ ಲಭ್ಯ ಆಗತ್ತೆ. ಆ ದೃಷ್ಟಿಯಿಂದ ಆರೋಗ್ಯ ಅನ್ನೋದು ಒಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯ ಅಂತ ಹೇಳ್ಬೋದು. ಆರೋಗ್ಯ ಅನ್ನೋದು ಬಹಳ ಮುಖ್ಯ ಒಬ್ಬ ಮನುಷ್ಯನಿಗೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಬೇಕು. ಆ ಪೌಷ್ಟಿಕಾಂಶ ಆಹಾರ ಅದರ ಮಹತ್ವವನ್ನು ಜನರಿಗೆ ತಿಳಿಸಿಕೊಡಬೇಕು. ಪೌಷ್ಟಿಕಾಂಶ ಆಹಾರಗಳ ಸೇವನೆಯ ಅರಿವನ್ನು ಮೂಡಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯನ್ನು 1982 ಅದು ಸ್ಥಾಪನೆ ಮಾಡಿತು. ಅಷ್ಟೇ ಅಲ್ಲ, ಈ ಸಪ್ತಾಹವನ್ನು ಅವತ್ತೇ ಅಂದರೆ 1982 ಸೆಪ್ಟೆಂಬರ್ 1 ದೇಶದಾದ್ಯಂತ ಮೊದಲ ಬಾರಿಗೆ ಆರಂಭ ಮಾಡಿತು ಈ ನಮ್ಮ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಉದ್ದೇಶ ಇಷ್ಟೇ, ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಂತಹ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು. ಅಷ್ಟೇ ಅಲ್ಲ, ಜನರಿಗೆ ಆರೋಗ್ಯದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಬೇಕು. ಆಹಾರದಿಂದಲೇ ಆರೋಗ್ಯ ಅನ್ನೋದ್ರ ಕಡೆಗೆ ಜನರಿಗೆ ಸಾಕಷ್ಟು ಅರಿವು ಮೂಡುವಂತಹ ಅವಶ್ಯಕತೆ ಇದೆ. ಯಾಕೆಂತಂದರೆ ಜನಸಾಮಾನ್ಯವಾಗಿ ಏನು ಮಾಡಿಬಿಡ್ತಾರೆ, ನಾಲಿಗೆಗೆ ಯಾವುದು ರುಚಿಯಾಗಿರುತ್ತೋ ಅದನ್ನು ಹೆಚ್ಚೆಚ್ಚು ಕೊಳ್ತಾರೆ, ತಿಂತಾರೆ. ಕೊಳ್ಳುಬಾಕ ಮತ್ತು ತಿನ್ನುಬಾಕ ಸಂಸ್ಕೃತಿ ಹೆಚ್ಚಾದ ಹಾಗೆ ಆರೋಗ್ಯ ಅನ್ನುವಂಥದ್ದು ಸಮಾಜದಲ್ಲಿ ಹದಗೆಡುತ್ತಾ ಹೋಗುತ್ತೆ. ಇದರಿಂದ ಗಂಭೀರವಾದಂತಹ ಸಮಸ್ಯೆಯನ್ನು ಸಮಾಜ ಎದುರಿಸಬೇಕಾಗತ್ತೆ. ಆ ಎಲ್ಲ ದೃಷ್ಟಿಯಿಂದ ಈ ಒಂದು ಪೌಷ್ಟಿಕ ಆಹಾರವನ್ನೇ ಸೇವಿಸಬೇಕು. ಪೌಷ್ಟಿಕ ಆಹಾರವು ಎಲ್ಲ ಕಡೆಗಳಲ್ಲೂ ಲಭ್ಯ ಆಗಬೇಕು. ಪೌಷ್ಟಿಕ ಆಹಾರಗಳು ಯಾವ್ಯಾವುವು, ಪೌಷ್ಟಿಕ ಆಹಾರವನ್ನು ತಿನ್ನಬೇಕು ನಿಜ, ಆದರೆ ಯಾವ್ಯಾವ ಆಹಾರವನ್ನು ತೆಗೆದುಕೊಂಡ್ರೆ ಎಂತೆಂತಹ ಪೌಷ್ಟಿಕಾಂಶಗಳು ನಮಗೆ ಸಿಗುತ್ತವೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಮೂಡಬೇಕು. ಎಲ್ಲ ದೃಷ್ಟಿಯಿಂದ ಈ ಒಂದು ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವಿ, ಈ ಬ್ಯಾಲೆನ್ಸ್ಡ್ ಡಯಟ್, ಇದು ಬಹಳ ಮುಖ್ಯ. ಹಾಗಂದರೆ ಏನು ಅನ್ನೋದ್ರ ಕುರಿತಾಗಿ ಮುಂದಿನ ಹಂತದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಕಾರ್ತಿಕ್ ಅವರು ಹಾಡಿರುವಂತಹ ಒಂದು ಗೀತೆ, ಗಿಲ್ಲಿ ಚಿತ್ರದಿಂದ ರಾಮನಾರಾಯಣ ಬರೆದಿರುವ ಗೀತೆ. ಯುವಾನ್ ಶಂಕರ್ ರಾಜಾ ಗೀತೆಗೆ ಸಂಗೀತ ನೀಡಿದ್ದಾರೆ.

ಸ್ನೇಹಿತರೆ, ಪೌಷ್ಟಿಕಾಂಶ ಯುತವಾಗಿರುವಂತಹ ಆಹಾರ ಅನ್ನೋದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಅವಶ್ಯಕ ಅನ್ನೋದರ ಕುರಿತಾಗಿ ಮಾತನಾಡ್ತಾ ಇದ್ವಿ. ದೇಹಕ್ಕೆ ಅಗತ್ಯವಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒಂದು ಆಹಾರ ಅನ್ನೋದು ಒದಗಿಸಬೇಕು. ಹಾಗೆ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವಂತಹ ಆಹಾರ ಇದೆಯಲ್ಲ, ಆ ಆಹಾರಕ್ಕೆ ಸಮತೋಲಿತ ಆಹಾರ ಅಂತ ಕರೀತಾರೆ. ಈ ಸಮತೋಲಿತ ಆಹಾರ ಇದೆಯಲ್ಲ, ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು ನಮ್ಮ ಶಕ್ತಿಗೋಸ್ಕರವಾಗಿ, ಪ್ರೋಟೀನ್ಗಳು ನಮ್ಮ ಸ್ನಾಯುಗಳ ಬೆಳವಣಿಗೆಗೋಸ್ಕರವಾಗಿ, ವಿಟಮಿನ್ಗಳು ಮತ್ತು ಖನಿಜಗಳು ರೋಗ ನಿರೋಧಕ ಶಕ್ತಿಗಾಗಿ, ಅಷ್ಟೇ ಅಲ್ಲ ಉತ್ತಮ ಕೊಬ್ಬುಗಳು ಕೂಡ ಈ ಆಹಾರದಲ್ಲಿ ಸೇರಿಕೊಂಡು ಇರಬೇಕು. ನೋಡಿ, ನಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಅಗತ್ಯವಿರುವಂತಹ ಮುಖ್ಯ ಇಂಧನ ಅಥವಾ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ಗಳು ನಮಗೆ ಒದಗಿಸ್ತವೆ. ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ಅನ್ನ, ಗೋಧಿ, ರಾಗಿ, ಜೋಳ ಮತ್ತು ಆಲೂಗಡ್ಡೆ, ಈ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಮೂಲ ನಮಗೆ ಸಿಗುತ್ತೆ. ಇನ್ನು ಪ್ರೋಟೀನ್ ವಿಷಯಕ್ಕೆ ಬಂದರೆ, ಸ್ನಾಯುಗಳ ಬಲವರ್ಧನೆ ಈ ಪ್ರೋಟೀನ್ಗಳಿಂದ ಆಗುತ್ತೆ. ದೇಹದ ಜೀವಕೋಶಗಳ ದುರಸ್ತಿ, ಸ್ನಾಯುಗಳ ಬೆಳವಣಿಗೆ ಮತ್ತು ದೇಹದ ಬಲವರ್ಧನೆಗೆ ಪ್ರೋಟೀನ್ಗಳು ಬಹಳ ಮುಖ್ಯ. ವಿಶೇಷವಾಗಿ ತೊಗರಿಬೇಳೆ, ಹೆಸರುಕಾಳು, ಸೋಯಾಬೀನ್, ಮೊಟ್ಟೆ, ಹಾಲು, ಪನೀರ್ ಜೊತೆಗೆ ಮಾಂಸ, ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಅಂಶ ಯಥೇಚ್ಛವಾಗಿ ನಮಗೆ ಸಿಗುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇರಬೇಕು. ದೇಹವನ್ನು ರೋಗಗಳಿಂದ ರಕ್ಷಿಸಬೇಕು ಅಂದರೆ ರೋಗ ನಿರೋಧಕ ಶಕ್ತಿ ಇರಬೇಕು. ಕಣ್ಣಿನ ದೃಷ್ಟಿ, ಮೂಳೆಗಳ ಬಲ ಮತ್ತು ರಕ್ತದ ಉತ್ಪತ್ತಿಗೂ ಕೂಡ ಈ ಒಂದು ರೋಗ ನಿರೋಧಕ ಶಕ್ತಿ ಇರೋದು ಬಹಳ ಮುಖ್ಯ. ಇದಕ್ಕೋಸ್ಕರವಾಗಿ ವಿಟಮಿನ್ ಮತ್ತು ಖನಿಜಾಂಶವನ್ನು ಸೇವಿಸಬೇಕು. ಪಾಲಕ್ ಸೊಪ್ಪು ಇರ್ಬೋದು, ಕ್ಯಾರೆಟ್ ಇರ್ಬೋದು, ಸೇಬು, ಕಿತ್ತಳೆ, ಬಾಳೆಹಣ್ಣಿನಂತಹ ಅನೇಕ ಬಗೆಯ ತಾಜಾ ಹಣ್ಣು ತರಕಾರಿಗಳಲ್ಲಿ ವಿಟಮಿನ್ ಅಂಶಗಳು ಯಥೇಚ್ಛವಾಗಿ ನಮಗೆ ಸಿಗ್ತಾ ಇರ್ತವೆ. ಇನ್ನು ಉತ್ತಮ ಕೊಬ್ಬು ಅಂತ ನಾವು ಕರಿತೀವಿ, ಹೆಲ್ದಿ ಫ್ಯಾಟ್ಸ್, ಇವುಗಳು ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ. ಕೊಬ್ಬು ಅಂತಂದ್ರೆ ತೂಕ ಹೆಚ್ಚಾಗುವುದಷ್ಟೇ ಅಲ್ಲ, ದೇಹದಲ್ಲಿ ವಿಟಮಿನ್ಗಳನ್ನು ಹೀರಿಕೊಳ್ಳೋದಕ್ಕೆ, ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಉತ್ತಮ ಅಂದರೆ ಹೆಲ್ದಿ ಫ್ಯಾಟ್ಸ್, ಉತ್ತಮ ಕೊಬ್ಬುಗಳು ನಮಗೆ ಬೇಕಾಗುತ್ತೆ. ಹಾಗಾದರೆ ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಉತ್ತಮ ಕೊಬ್ಬುಗಳು ಇರ್ತವೆ ಅಂತಂದರೆ, ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಅಥವಾ ನಾವು ಸೇವಿಸುವಂತಹ ಇವುಗಳ ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು ಮತ್ತು ನೆಲಗಡಲೆ, ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ, ಧಾನ್ಯಗಳಲ್ಲಿ ಉತ್ತಮ ಕೊಬ್ಬು ಅಂದರೆ ಹೆಲ್ದಿ ಫ್ಯಾಟ್ಸ್ ಯಥೇಚ್ಛವಾಗಿ ಇರುತ್ತೆ. ಇನ್ನು ನಾರಿನ ಅಂಶ ಮತ್ತು ನೀರು ಕೂಡ ಸಾಕಷ್ಟು ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಯಾಕೆ ಬೇಕು ಅಂತಂದರೆ, ನಾರಿನ ಅಂಶ ಮಲಬದ್ಧತೆಯನ್ನು ತಡೆಯುತ್ತೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ನೀರು ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಡುತ್ತೆ. ಸಿರಿಧಾನ್ಯಗಳನ್ನು ತಿನ್ನಬೇಕು, ಹಸಿರು ತರಕಾರಿಗಳನ್ನು ತಿನ್ನಬೇಕು, ದಿನಕ್ಕೆ ಕನಿಷ್ಠ 3-4 ಲೀಟರ್ವರೆಗೆ ನೀರನ್ನು ಸೇವಿಸಬೇಕು. ಹೀಗೆಲ್ಲ ಇದ್ದಾಗ, ಹೀಗೆ ನಾವು ಈ ರೀತಿಯಾದಂತಹ ಡಯಟನ್ನು ಪಾಲನೆ ಮಾಡಿದರೆ ಅದು ಸಮತೋಲಿತ ಆಹಾರ ನಮ್ಮ ದೇಹಕ್ಕೆ ಸೇರಿಸಿದ ಹಾಗೆ ಆಗತ್ತೆ. ಬನ್ನಿ, ಸಿರಿ ಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಹೊತ್ತಾಗಿದೆ. ಒರಟ ಐ ಲವ್ ಯು, ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಗೀತೆಗೆ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಜಿ ಆರ್ ಶಂಕರ್ ಅವರ ಸಂಗೀತ.

ಅಪೌಷ್ಟಿಕತೆ ಅನ್ನುವಂಥದ್ದು ಭಾರತವನ್ನು ಸಾಕಷ್ಟು ವರ್ಷಗಳಿಂದ ಕಾಡ್ತಾ ಇದೆ. ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ನಮ್ಮದಾಗಿದ್ದರೂ ಕೂಡ ಅಪೌಷ್ಟಿಕತೆ ಅನ್ನೋದು ದೇಶದ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿ ಅದು ಗಂಭೀರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಭಾರತದಲ್ಲಿನ ಅಪೌಷ್ಟಿಕತೆಯ ಸವಾಲುಗಳು ಜೊತೆಗೆ ಅವುಗಳ ಕಾರಣಗಳನ್ನು ನಾವು ಚರ್ಚೆ ಮಾಡೋದಾದರೆ ಸುಮಾರು 29.3% ಐದು ವರ್ಷದ ಒಳಗಿನ ಮಕ್ಕಳು ವಯಸ್ಸಿಗೆ ತಕ್ಕ ಎತ್ತರವಿಲ್ಲದೆ ಕುಂಠಿತ ಬೆಳವಣಿಗೆಯನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಎತ್ತರಕ್ಕೆ ತಕ್ಕ ತೂಕವಿಲ್ಲದ ಮಕ್ಕಳ ಪ್ರಮಾಣ 19%, ಇದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚಾಗಿದೆ ಅನ್ನೋದು ಬಹಳ ಗಂಭೀರವಾಗಿರುವಂತಹ ವಿಚಾರ. ಇನ್ನು ಭಾರತದಲ್ಲಿ 50%ಕ್ಕಿಂತ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ತೀವ್ರ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಈ ಅಪೌಷ್ಟಿಕತೆಗೆ ಪ್ರಮುಖ ಕಾರಣ ಏನು ಅಂತಂದರೆ, ಇಂದಿಗೂ ಕೂಡ ಅನೇಕ ಬಡ ಕುಟುಂಬಗಳಿಗೆ ಪ್ರತಿದಿನ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರ ಖರೀದಿಸುವಂತಹ ಆರ್ಥಿಕ ಶಕ್ತಿ ಅಥವಾ ಸಾಮರ್ಥ್ಯ ಇಲ್ಲ. ಯಾವ ವಯಸ್ಸಿನಲ್ಲಿ ಎಂತಹ ಆಹಾರ ನೀಡಬೇಕು ಅನ್ನೋದರ ಕುರಿತಾಗಿ ಸರಿಯಾದಂತಹ ಜಾಗೃತಿ ವಿಶೇಷತಃ ಗ್ರಾಮೀಣ ಪ್ರದೇಶ ಜೊತೆಗೆ ಹಿಂದುಳಿದಂತಹ ಪ್ರದೇಶದಲ್ಲಿ ಇದೆ ಇಲ್ಲ ಅಥವಾ ಕಡಿಮೆ ಇದೆ. ಇನ್ನು ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಎಲ್ಲರಿಗಿಂತ ಕೊನೆಯಲ್ಲಿ ಊಟ ಮಾಡುವಂತಹ ಪದ್ಧತಿ ಇದೆಯಲ್ಲ, ಇದರಿಂದ ಕೂಡ ಅವರಿಗೆ ಅಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅನ್ನೋದು ಒಂದು ವಾದ ಕೂಡ ಇದೆ. ಸ್ವಚ್ಛವಾದಂತಹ ಕುಡಿಯುವ ನೀರಿಲ್ಲದ ಕಾರಣ ಮಕ್ಕಳು ಪದೇ ಪದೇ ಡಯೇರಿಯಾದಂತಹ ಕಾಯಿಲೆಗೆ ಒಳಗಾಗುತ್ತಾರೆ. ಇದರಿಂದ ಅವರು ತಿಂದಂತಹ ಆಹಾರ ದೇಹಕ್ಕೆ ದಕ್ಕುವುದಿಲ್ಲ, ಅದು ದೇಹಕ್ಕೆ ಒಗ್ಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪೋಷಕಾಂಶಗಳ ಇಲ್ಲದಂತಹ ಜಂಕ್ ಫುಡ್ಗಳು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಇವತ್ತಿನ ಆರೋಗ್ಯ ಕ್ಷೇತ್ರಕ್ಕೆ. ಪೌಷ್ಟಿಕಾಂಶದ ವಿಚಾರದಲ್ಲಿ ಸಂಸ್ಕರಿಸಿದಂತಹ ಆಹಾರಗಳ ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ನಗರ ಪ್ರದೇಶದಲ್ಲೂ ಕೂಡ ಅಪೌಷ್ಟಿಕತೆಗೆ ಈ ಜಂಕ್ ಫುಡ್ ಕಾರಣವಾಗ್ತಾ ಇದೆ. ಈ ಎಲ್ಲ ಪ್ರಮುಖ ವಿಚಾರವನ್ನು ಗಮನಿಸಿದರೆ ಅಪೌಷ್ಟಿಕತೆಗೆ ಒಂದು ಸರಿಯಾದಂತಹ ಜಾಗೃತಿ ಶಿಕ್ಷಣ ಅನ್ನೋದು ಖಂಡಿತ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಸಪ್ತಾಹ ಬಳಕೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಕೂಡ ಹೌದು. ಬನ್ನಿ ಈಗ ಮುಂದಿನ ಗೀತೆಯನ್ನು ಕೇಳೋಣ. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಗಂಡನ ಮನೆ ಚಿತ್ರದಿಂದ ಆಯ್ದದ್ದು. ಮಂಗಳಾ ರವಿಯೇ ಕೂಡ ಈ ಗೀತೆಗೆ ಧ್ವನಿ ನೀಡಿದ್ದಾರೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ ಅವರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಪೌಷ್ಟಿಕಾಂಶ ಆಹಾರಗಳ ಕೊರತೆ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಯಾಕೆ ಕಂಡು ಬರುತ್ತೆ ಅಂದರೆ ಅದಕ್ಕೆ ದೊಡ್ಡ ಸವಾಲಾಗಿ ಇರೋದು ಜಂಕ್ ಫುಡ್ಗಳು. ಜಂಕ್ ಫುಡ್ ಅಂದರೆ ಕೇವಲ ಕ್ಯಾಲೋರಿಗಳು ಹೆಚ್ಚಾಗಿದ್ದು ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶ ಇರದೇ ಇರುವಂತಹ ಆಹಾರ. ಅದು ಫಿಜಾ ಇರ್ಬೋದು, ಬರ್ಗರ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಆಲೂಗಡ್ಡೆ ಚಿಪ್ಸ್ ಇರ್ಬೋದು, ಬೇಕರಿ ತಿಂಡಿಗಳು, ಇನ್ನು ಕಾರ್ಬೋನೇಟೆಡ್ ಮತ್ತು ಸಕ್ಕರೆಯುಕ್ತ ತಂಪು ಪಾನೀಯಗಳೆಲ್ಲ ಇರುತ್ತಲ್ಲ, ಇವೆಲ್ಲವೂ ಕೂಡ ಜಂಕ್ ಫುಡ್ ಕ್ಯಾಟಗರಿಗೆ ಸೇರುತ್ತೆ. ಇವುಗಳಲ್ಲಿ ಅತಿಯಾದಂತಹ ಮೈದಾ, ಡಾಲ್ಡಾ, ಪಮೋಲಿಯನ್ ಎಣ್ಣೆ, ಸಕ್ಕರೆ, ಉಪ್ಪು, ಜೊತೆಗೆ ಆಹಾರ ಕೆಡದಂತಹ ಏನು ಪ್ರಿಸರ್ವೇಟಿವ್ಸ್ ಅನ್ನು ನಾವು ಕರಿತೀವಿ, ಈ ಕೆಮಿಕಲ್ಸ್ಗಳನ್ನು ಬಳಸಿರ್ತಾರೆ. ಹಾಗಾಗಿ ಅವು ಆರೋಗ್ಯಕ್ಕೂ ಹಾನಿಕರ, ಜೊತೆಗೆ ಅವು ನಮ್ಮ ದೇಹದ ಪೌಷ್ಟಿಕಾಂಶಕ್ಕೆ ದೊಡ್ಡ ಕೊರತೆಯನ್ನು ಉಂಟು ಮಾಡುತ್ತೆ. ಇವುಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಬೊಜ್ಜು ಬರ್ಬೋದು, ಮಧುಮೇಹ ಬರ್ಬೋದು, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರಬಹುದು. ಅದಕ್ಕೆ ಬದಲಾಗಿ ಸಾಂಪ್ರದಾಯಿಕ ಆಹಾರವನ್ನು ನಾವು ಸೇವಿಸಿದರೆ ನಮ್ಮ ಮಣ್ಣಿನ ಶಕ್ತಿ ನಮ್ಮ ದೇಹದ ಒಳಗಡೆಗೆ

ಇರುತ್ತೆ. ಸಾಂಪ್ರದಾಯಿಕ ಆಹಾರ ಪ್ರಕೃತಿ ಮತ್ತು ಹವಾಮಾನಕ್ಕೆ ತಕ್ಕಂತೆ ರೂಪಿಸಲಾದಂತಹ ದೇಹಕ್ಕೆ ಸಂಪೂರ್ಣ ಪೋಷಕಾಂಶವನ್ನು ನೀಡುವಂತಹ ಅಮೃತ ಅನ್ನೋದನ್ನು ನಾವು ಮರಿಬಾರದು. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಅನ್ನ ಸಾರು, ಅರಳುಹಿಟ್ಟು, ತಂಬುಳಿ, ಮೊಳಕೆ ಕಾಳುಗಳ ಪಲ್ಯ, ಮಜ್ಜಿಗೆ ಮತ್ತು ಸೊಪ್ಪಿನ ಅಡುಗೆ ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಅಡುಗೆ ತಯಾರಿಯಲ್ಲಿ ಬಹಳಷ್ಟು ಸಲ ಬಳಕೆಯಾಗ್ತಾ ಇರುತ್ತವೆ. ಇವುಗಳಲ್ಲಿ ಅತಿ ಹೆಚ್ಚು ನಾರಿನಾಂಶ ಅಂದರೆ ಫೈಬರ್ ಇರ್ಬೋದು, ವಿಟಮಿನ್, ಖನಿಜಾಂಶ, ದೇಹಕ್ಕೆ ಅಗತ್ಯವಿರುವ ಉತ್ತಮ ಪ್ರೋಟೀನ್ ಇವೆಲ್ಲವೂ ಕೂಡ ಇರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗಿ ಇಡೀ ದಿನ ಆಕ್ಟಿವ್ ಆಗಿರಲು ಅಗತ್ಯ ಇರುವಂತಹ ನಿರಂತರ ಶಕ್ತಿಯನ್ನು ನಮಗೆ ಒದಗಿಸುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ದೇಹವನ್ನು ರಕ್ಷಿಸುತ್ತೆ. ಎಲ್ಲ ಲಾಭ ಈ ಒಂದು ಸಾಂಪ್ರದಾಯಿಕ ಆಹಾರದಲ್ಲಿ ಇರುತ್ತೆ. ಇದನ್ನು ನಾವು ಗಮನಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಪ್ರಸಾರವಾಗ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಸೂರಪ್ಪ ಚಿತ್ರದ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸರೇಖಾ ಅವರು.

ತಾಜಾ ಹಣ್ಣು ಜೊತೆಗೆ ಹಸಿರು ಎಲೆಕೋಸು, ಪಾಲಕ್ನಂತಹ ತರಕಾರಿಗಳು ದೇಹಕ್ಕೆ ಅಗತ್ಯವಿರುವಂತಹ ವಿಟಮಿನ್ ಸಿ, ಎ ಜೊತೆಗೆ ಕಬ್ಬಿಣದ ಅಂಶಗಳನ್ನು ಒದಗಿಸುತ್ತೆ. ಇನ್ನು ಬೆಳೆಯುವಂತಹ ವಯಸ್ಸಿನ ಮಕ್ಕಳಿಗೆ ಮೂಳೆ ಜೊತೆಗೆ ಸ್ನಾಯುಗಳ ಬಲವರ್ಧನೆಗೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಗತ್ಯ. ಈ ದೃಷ್ಟಿಯಿಂದ ನಾವು ಕ್ಯಾಲ್ಸಿಯಂ ಭರಿತವಾಗಿರುವಂತಹ ಆಹಾರವನ್ನು ನೀಡಬೇಕು. ಇನ್ನು ನೀರಿನ ಮಹತ್ವ ಕೂಡ ಅಷ್ಟೇ ಮುಖ್ಯ. ಕೇವಲ ಆಹಾರ ಸೇವನೆ ಮಾತ್ರ ಮಾಡಿದರೆ ಸಾಲುವುದಿಲ್ಲ, ದಿನಕ್ಕೆ 8-10 ಲೋಟ ನೀರು ಕುಡಿಬೇಕು. ಪೌಷ್ಟಿಕಾಂಶದ ಪ್ರಮುಖ ಭಾಗ ನೀರು ಕೂಡ ಆಗಿರುತ್ತೆ. ಇನ್ನು ತಾಯಿ ಮತ್ತು ಮಕ್ಕಳ ಆರೋಗ್ಯ ಸುಧಾರಣೆಗಾಗಿ ಭಾರತ ಸರ್ಕಾರ ಪೋಷಣ್ ಅಭಿಯಾನ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಶಾಲಾ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಮತ್ತು ಅಂಗನವಾಡಿಗಳ ಮೂಲಕ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಆಹಾರ ವಿತರಿಸುವಂತಹ ಕೆಲಸ ನಿರಂತರವಾಗಿ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಎಲ್ಲ ಸದುಪಯೋಗ ಪಡೆದುಕೊಂಡರೆ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಬಹುದು. ಪೋಷಕಾಂಶಯುತವಾಗಿರುವಂತಹ ಆಹಾರವನ್ನು ಸೇವಿಸಿ ನಾವು ಆರೋಗ್ಯಯುತವಾಗಿ ಬದುಕಬಹುದು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಕುನಾಲ್ ಗಾಂಜಾವಾಲ ಹಾಗೂ ಸಂಗ್ರಿಗರು ಗೀತೆಯನ್ನು ಹಾಡಿದ್ದಾರೆ. ಪೊರ್ಕಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಳೋಣ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಸಿಎನ್ ತ್ಯಾಗರಾಜು, ಮೃದಂಗ ನುಡಿಸಲಿದ್ದಾರೆ ಅನಿರುದ್ಧ ಎಸ್ ಭಟ್. ಕೇಳಿ ಶ್ರೀನಿವಾಸ ತವ ಚರಣಂ, ಕರಹರ ಪ್ರಿಯ ರಾಗ, ರೂಪಕ ತಾಳದಲ್ಲಿರುವ ಪಾಪನಾಶಂ ಶಿವನ್ ಅವರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ, ಅದರಲ್ಲಿ ಶ್ರೀನಿವಾಸ ತವ ಚರಣಂ ಕರಹರ ಪ್ರಿಯ ರಾಗ ರೂಪಕ ತಾಳದಲ್ಲಿದ್ದ ಪಾಪನಾಶಂ ಶಿವನ್ ಅವರ ಕೃತಿಯನ್ನು ನೀವು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಸಿ ಎನ್ ತ್ಯಾಗರಾಜು, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಿ ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಗೀತಚಂದ್ರಿಕೆ ಮೆಲೋಡಿ ಟೈಮ್, ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

ತಂಪಾದ ಹೊತ್ತಲ್ಲಿ ಇಂಪಾಗಿರುವಂತಹ ಹಾಡುಗಳನ್ನು ಕೇಳುವಂತಹ ಸಮಯ ಇದು ಸ್ನೇಹಿತರೆ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡದ ಜೊತೆಗೆ ಹಿಂದಿ ಗೀತೆಗಳನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀವಿ ಸ್ನೇಹಿತರೆ. ಮೊದಲ ಗೀತೆ ಕನ್ನಡದಿಂದ ಆಯ್ದದ್ದು, ಮೂಡಿ ಬರ್ತಾ ಇದೆ ಆಟೋ ರಾಜ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರು ಬರೆದಿರುವಂತಹ ಗೀತೆ ಇದು, ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ.

0: ನನ್ನ ಆಸೆ ಹಣ್ಣಾಗಿ ಈ ಒಂದು ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳುವಂತಹ ಸರದಿ ಬನ್ನಿ. ಈಗ ಪ್ರಸಾರವಾಗ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಪ್ಯಾರ್ ಜುಗ್ತಾ ನಹಿ ಈ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಎಸ್ ಎಚ್ ಬಿಹಾರಿ. ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ ಈ ಗೀತೆಗೆ ಇದೆ.
1: ಹಜಾರೋ

ಇದುವರೆಗೆ ನೀವು ಕೇಳಿದ್ದು ಜೀವಕ್ಕೆ ಜೀವ ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಜಾನಕಿ ಅವರ ಕಂಠದಲ್ಲಿ ಈ ಗೀತೆ ಮೂಡಿ ಬಂತು. ಚಿ ಉದಯಶಂಕರ್ ಬರೆದಿದ್ದ ಗೀತೆಗೆ ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರಕಲ್ಪನೆ ಇತ್ತು. ಮುಂದಿನ ಗೀತೆ ಹಿಂದಿ ಚಿತ್ರದಿಂದ ಆಯ್ದದ್ದು, ಮೈನೆ ಪ್ಯಾರ್ ಕಿಯಾ. ಇದು ಚಿತ್ರದ ಹೆಸರು, ಕಬೂತರ್ ಜಾ ಜಾ. ಆಹಾ, ಬಹಳ ಸೊಗಸಾಗಿರುವಂತಹ ಗೀತೆ ನಿಮಗಾಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆಯೇ ಲತಾ ಮಂಗೇಶ್ಕರ್ ಅವರ ಯುಗಲ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ ಗೀತೆ. ಅಸದ್ ಭೂಪಾಲಿ ಅವರು ಬರೆದಿರುವಂತಹ ಗೀತೆ, ರಾಮ್ ಲಕ್ಷ್ಮಣ್ ಅವರ ಸ್ವರಕಲ್ಪನೆಯಲ್ಲಿ.

ಹಳ್ಳಿ ಮೇಷ್ಟ್ರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಕೇಳುಗರೆ, ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 FS ಕಲ್ಲಪ್ಪನ ಮಠ ಅವರಿಂದ ಚಿಂತನೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಲಿದೆ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ತಂತ್ರಜ್ಞಾನ ತರಂಗ ಕಾರ್ಯಕ್ರಮ, ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್ ಡಿಜಿಟಲ್ ಕ್ರಾಂತಿ, ಈ ವಿಷಯದ ಕುರಿತಂತೆ ಬೆಂಗಳೂರು ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಸಿಡ್ಯಾಕ್ ಬೆಂಗಳೂರು ಇಲ್ಲಿ ಸೈಂಟಿಸ್ಟ್ ಎಫ್ ಆಗಿರುವ ಮೋಹಿತ್ ವೇದ್ ಅವರು ಭಾಗವಹಿಸಲಿದ್ದಾರೆ. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಚರ್ಮ ರೋಗಿಗಳಿಗೆ ಯುನಾನಿ ಪರಿಹಾರ ಕುರಿತು ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಹಾಗೂ ಯುನಾನಿ ಆಸ್ಪತ್ರೆ ಬೆಂಗಳೂರು ಇಲ್ಲಿಯ ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಉಸ್ಮಾ ನಾಹಿದ್ ಅವರು. ಇನ್ನು 8:50 ಎಂದಿನಂತೆ ಕಗ್ಗದ ಸಿರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ, ಶಿಕ್ಷಕಿ ಸುರೇಖಾ ಅವರಿಂದ ಗುರುಭ್ಯೋ ನಮಃ ಭಾಷಣ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆ, ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತಂತೆ ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಡನೆ ಸಂದರ್ಶನ, ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಂತೆ ಡಾಕ್ಟರ್ ವರಲಕ್ಷ್ಮಿ ಅವರೊಡನೆ ಜಾಂಪಣ ಆಶಯಾಳವು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತಂತೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು ಮಾತನಾಡಲಿದ್ದಾರೆ. ಇವರನ್ನು ಸಂದರ್ಶಿಸುವರು ಪಿಎಂ ಜಗದೀಶ್. ಇನ್ನು 12:40 ಹಿಂದಿ ಪಾಠ, ನಾರಾಯಣ್ ಕುಮಾರ್ ರಾಯಭಾಗಿ ಅವರು ಹೇಳಿಕೊಳ್ಳಲಿದ್ದಾರೆ. ಸಂಜೆ 6:30 ರಸವಾರ್ತೆ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ಸಂದರ್ಶನ. ಇನ್ನು 9:30 ಕ್ರೀಡಾಲೋಕ, 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದಂತಹ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಡನೆ ದಿಗ್ವಿಜಯ್ ಬಿ ಅವರು ನಡೆಸುವಂತಹ ಮಾತುಕತೆಯನ್ನು ನೀವು ಕೇಳ್ತೀರಿ. ರಾತ್ರಿ 10:00 ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ಹಾಗೂ ಸಿತರ್ ವಾದನದ ಜುಗಲ್ಬಂದಿ ಶುಭ ಸಂತೋಷ್ ಹಾಗೂ ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ, ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. Prime Minister Narendra Modi has called upon member countries of Shanghai Cooperation Organization, SCO, to dismantle the entire ecosystem of terrorist financing, recruitment, radicalization, and safe havens. Addressing the 26th SCO summit in Bishkek today, the Prime Minister said there can be no place for double standards on terrorism. Secretary West in the Ministry of External Affairs, C.B. George, in a media briefing said the Prime Minister expressed concern over the ongoing conflicts in different parts of the world.
2: Prime Minister reiterated that India's position, conflicts and wars cannot be solved on the battlefield. Dialogue and diplomacy are the only way forward. Highlighting that terrorism was a grave threat to humanity, he called for committed action to dismantle the terror ecosystem. He specifically stressed that there should be no double standards whatsoever in fight against terrorism.
1: Mr. Modi said India had proposed the Shanghai Cooperation Organization Civilization Dialogue Forum last year. He expressed happiness that its first session will be held in India this year. The leaders of the member states also signed the Bishkek Declaration on the 25th anniversary of the organization following the summit in Kyrgyzstan today. Our correspondent reports India's priorities have found prominent place in the SCO Bishkek Declaration. The 26th Shanghai Cooperation Organization Summit concluded with 13 outcomes. The outcomes cover counter-terrorism, climate action, energy, disaster management and digital cooperation. Secretary West informed that the summit approved 4 MOUs and more than 20 decisions. The MEAA said, addressing the summit, Prime Minister Narendra Modi called for a roadmap for the next 25 years. He stressed on the need for concrete outcomes in the areas of security, connectivity and opportunity. The two-day SCO summit was held at Bishkek in Kyrgyzstan from August 31 to September 1. Prime Minister Modi has left for New Delhi after concluding his successful visit to Uzbekistan and Kyrgyzstan. Agriculture and Farmers Welfare Minister Shivraj Singh Chauhan today reviewed two schemes, Prime Minister Dhan Dhanya Krishi Yojana, PMDDKY, and the progress of Watershed Development Component, WDC, PMKSY of Pradhan Mantri Krishi Sinchai Yojana in New Delhi. The meeting focused on accelerating implementation of the PMDDKY scheme in the 100 identified districts, strengthening convergence among schemes and improving district-level performance for farmers. The scheme focuses on 6 key objectives of increasing agricultural productivity, promoting crop diversification and sustainable agricultural practices, among others. During review of WDC PMKSY, the Agriculture Minister called upon the states to ensure speedy implementation of projects and clear and measurable outcomes at the grassroots level. The Supreme Court today ordered the closure of FIRs registered across the country over student protests related to the NEET paper leak issue held from the 20th to 25th of July. The court directed that the cases should not be pursued or investigated and must be treated as closed for all purposes. The top court also quashed the FIRs related to student protests mentioned in applications filed by the Centre, Delhi Police, Bihar, West Bengal, Maharashtra and Assam. It extended the order across the country. The Apex Court has, however, allowed the Delhi Police to pursue one FIR against 2,873 individuals who were present in the Jantar Mantar protest as they had serious criminal antecedents. The death toll from the devastating flash floods in Nepal has crossed 1,000, with security forces recovering more bodies from 8 affected districts of the country. Rescuers struggled to trace those stranded amid intermittent rainfall and a fresh flood alert as water levels rose in rivers across several districts. And that is the end of this news bulletin.
0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಕೇಳುಗರೆ, ಈಗ ವೇಳೆ 11:10:03. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಮತ್ತೆ ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ಗೆ ಹೊರಡಲು ಅನುಮತಿಯನ್ನು ನೀಡಿ. ಶುಭರಾತ್ರಿ. ಜೈ ಹಿಂದ್.

0: ಕಷ್ಟಗಳೇ ಅವನನ್ನು ಕೈ ಹಿಡಿದು ನಡೆಸ್ತವೆ ಅನ್ನೋದು ನನ್ನ ಅನಿಸಿಕೆ ಕೂಡ ಸರ್.
1: ನಿಮ್ಮ ಮೊದಲ ಕವನ ಸಂಕಲನಕ್ಕೆ ನಾನು ಮುನ್ನಡಿ ಬರೆದಿದ್ದೆ.
0: ಹೌದು ಸರ್. ಕನ್ವಿ ಅವ್ರನ್ನ ಕೇಳ್ಕೊಂಡಾಗ ಅವರು ನನಗೆ ವಯಸ್ಸಾಗಿದೆ, ಓದೋದಾಗ್ತಾ ಇಲ್ಲ, ಆಶಯ ನೋಡಿ ಬರೆದು ಕೊಡ್ತೀನಿ ಅಂದಿದ್ರು. ಹಾಗಾಗಿ ಮೊಟ್ಟ ಮೊದಲು ನನಗೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ಲಿಲ್ಲ. ಪರಿಚಯ ಇದ್ದದ್ ನೀವೇ, ಆಗ ಖ್ಯಾತ ಕಥೆಗಾರರು ಕೂಡ ಆಗಿದ್ರಿ. ಹಾಗಾಗಿ ಮೊಟ್ಟ ಮೊದಲಿಗೆ ನಿಮಗೆ ನಿಮ್ ಕಡೆ ನಾನು ಮೊದಲ ಕವನ ಸಂಕಲನಕ್ಕೆ ಮುನ್ನುಡಿ ಬರೆಸಿದ್ದೆ. ನೀನೊಂದು ಮುಗಿಯದ ಸಂಭ್ರಮ.
1: ನನಗೇನು ಖುಷಿ ಆಗುತ್ತೆ ನಾಗೇಶ್ ನಾಯಕ್ ಅಂದ್ರೆ ನೋಡಿ, ನೀವು ಆವತ್ತಿನಿಂದ ಕೂಡ ಯಾವತ್ತೂ ಒಂದು ಆಸ್ಥೆಯನ್ನ ಆಸಕ್ತಿಯನ್ನ ಕಳೆದುಕೊಂಡಿಲ್ಲ. ಬದಲಾಗಿ ಅಂದ್ರೆ ನಾವು ಬೆಳೀತಾ ಹೋಗ್ಬೇಕಂತಲ್ಲ, ಒಬ್ಬ ಸಾಹಿತಿ ಯಾವಾಗಲೂ ನಿಂತಲ್ಲೇ ನಿಲ್ಬಾರ್ದು. ಏನೋ ಒಂದು ಕವನ, ಒಂದು ನಾಲ್ಕು ಕೃತಿ ಪ್ರಕಟ ಅದು ಅಂದ್ರೆ ಅಲ್ಲೇ ಸ್ಟಾಪ್
0: ಆಗ್ಬಾರ್ದು.
1: ಅದಕ್ಕಾಗಿ ನಿಮ್ ಬಗ್ಗೆ ನನಗೆ ಬಹಳ ಖುಷಿ ಅನಿಸುತ್ತೆ.
0: ಇಲ್ಲ, ಸಾಹಿತ್ಯ ಪ್ರೀತಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಡೆದದ ಸರ್.
1: ಆಮೇಲೆ ನಿಮಗೆ, ನೀವು ಬೆಳಗಾವಿ ಜಿಲ್ಲೆಯವರು, ನಿಮಗೆ ಅಂದ್ರೆ ಯಾರ್ಯಾರೆಲ್ಲ ನೀವು ಯಾರ್ಯಾರ ಕೃತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದ್ರು?

0: ನಮಸ್ಕಾರ ಮಾಂತಪ್ಪ.
1: ನಮಸ್ಕಾರ ಸರ್.
0: ಮಾಂತಪ್ಪ, ನಿಮ್ಮ ಊರು ಗುಲ್ಬರ್ಗಾ?
1: ಗುಲ್ಬರ್ಗಾ,
0: ಕಲಬುರಗಿ.
1: ಕಲಬುರಗಿ
0: ಯಾವ್ದು ಶಾಬಾದ
1: ಪಟ್ಟಣ? ಪಟ್ಟಣ, ಕಲಬುರಗಿ ತಾಲೂಕ ಪಟ್ಟಣ ಊರು.
0: ಬಾಲ್ಯದ ಬಗ್ಗೆ ಒಂದೆರಡು ಮಾತಾಡ್ಬೋದ?
1: ಹಂಗ ನೋಡಿದ್ರೆ ನಮ್ಮ ಮನೆಯೊಳಗೆ ಶಿಕ್ಷಿತ ಆದಂತ ಅಕ್ಷರಲೋಕಕ್ಕೆ ಕಾಲಿಟ್ಟವ್ ನಾನೇ ಮೊದಲು. ಒಂದು ಹಟ್ಟಕ್ಕೆ ಬಿದ್ದಂತೆ ಆ ಬಡತನದೊಳಗನು ಎಂ ಎ ಬಿ ಎಡ್ ಎಲ್ಲ ಮುಗಿಸ್ಕೊಂಡು ಗುಲ್ಬರ್ಗದಲ್ಲೇ ಓದಿದ್ದು. ಅರ್ಥಶಾಸ್ತ್ರದೊಳಗೆ ಎಂ ಎ ಮಾಡಿಕೊಂಡು ಮುಂದೆ ಒಂದು ವರ್ಷ ಅರೆಕಾಲಿಕ ಉಪನ್ಯಾಸಕನಾಗಿ ಕೆಲಸ ಮಾಡಿ ಮತ್ತೆ ರೈಲ್ವೆಗಳ ಕೆಲಸ ಬಂದಾಗ ಇಲ್ಲಿ ಹುಬ್ಬಳ್ಳಿಗೆ ಬರಬೇಕಾಯ್ತು.
0: ಆಮೇಲೆ ನಿಮಗೆ ಈ ಎಂ ಎ ಓದೋ ಮುಂದೆ ಗುಲ್ಬರ್ಗದಾಗ ಓದ್ತಾ ಇದ್ರು ಅದಲ್ಲ?
1: ಗುಲ್ಬರ್ಗದೊಳಗೆ.
0: ಅವಾಗೆಲ್ಲ ಈ ಒಂದು ಈ ದಲಿತ ಬಂಡಾಯದ ಒಂದು ಕಾಲ ಅಂದ್ರೆ ಅದೊಂದು ಆ ಒಂದು ಪ್ರಭಾವ ನಿಮ್ಮ ಮೇಲೆ ಆಯ್ತು?
1: ಆ ಒಂದು ಪ್ರಭಾವ ಇತ್ತು. ಇದ್ದಾಗಲೂ ಸಹಿತ ನನ್ನ ಒತ್ತು ಮುಖ್ಯವಾಗಿ ಈ ಕಾವ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕಿಂತಲೂ ಆ ಒಂದು ಬಡತನದಿಂದ ಹೊರಬರುವಂತ ಏನೋ ಒಂದು ಉದ್ಯೋಗ ಆಕಾಂಕ್ಷೆ ಬಹಳ ದಟ್ಟವಾಗಿ ನನಗೆ ಕಾಡಿ ನಾನು ಸಾಹಿತ್ಯ ಲೋಕಕ್ಕೆ ನನ್ನ ಓದುವ ಸಂದರ್ಭದೊಳಗೆ ಹೆಚ್ಚಿಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ.
0: ಅಂದ್ರೆ ನೀವು ನೌಕರಿ ಶುರು ಮಾಡಿದ ಮೇಲೆ ಆಕ್ಚುಲಿ ನಿಮಗೆ ಇದ್ರ ಬಗ್ಗೆ ಒಲವಾದದ್ದು?
1: ನನಗೆ ಒಲವಾದದ್ದು ಮೊದಲು ಸಣ್ಣ ಸಣ್ಣ ಕವಿತೆಗಳು ಅಲ್ಲಿ ಬರೀತಾ ಇದ್ದೆ, ಬಟ್ ಗಂಭೀರವಾಗಿ